ಕುರಿತು ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತು ಕೇಳುಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ. 8:15 ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀರಾಮಶಿವ ವೇದಂ ಕಾವ್ಯದ ವಾಚನ ವ್ಯಾಖ್ಯಾನ. 8:30 ಚಿತ್ರಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ. ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಸಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂಗನ ಸೇರಿ ಸಿಪಿ ಮಧುರನ್ ನಂಪೂರ್ತಿ ಅವರ ಗಾಯನ. ಆಕಾಶವಾಣಿ ತಿರುವನಂತಪುರ ಕೇಂದ್ರದ ಕೊಡುಗೆ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರುವಿರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 6:05 ಆಗುತ್ತಿರುವ ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗಿ. ಸಾಮಾನ್ಯವಾಗಿ ಜಗತ್ತಲ್ಲಿ ನಿಮಗೆ ನಕಾರಾತ್ಮಕವಾದದ್ದೇ ಜಾಸ್ತಿ ಕಾಣಿಸುತ್ತೆ. ಯಾವುದೇ ಟೆಲಿವಿಷನ್ ನೋಡಿ ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾರ್ಟ್ ಬ್ರೇಕಿಂಗ್ ನ್ಯೂಸ್. ಯಾಕೆ ಕೆಟ್ಟದ್ದು ಕಾಣಿಸುತ್ತೆ? ಪೇಪರ್ ತೆಗೆದ್ರೆ ಸಾಕು ಅನಾಹುತಗಳ ಸರಮಾಲೆ ಕಾಣಿಸುತ್ತಲ್ಲ. ಅದು ಜಗತ್ತೆಲ್ಲ ಕೆಟ್ಟ ಹೋಗಿದೆಯಾ? ಇಲ್ಲ, ಜಗತ್ ಕೆಟ್ಟಿಲ್ಲಪ್ಪ. ಆದ್ರೆ ನಾವು ನೋಡೋ ಸ್ವಭಾವ ದಿಕ್ಕಿ ತಪ್ಪ ಹೋಗಿದೆ. ನಾವೆಲ್ಲ ಹುಡುಕಾಡ್ ನಕಾರಾತ್ಮಕವಾದದ್ದನ್ನೇ ಹಿಡ್ಕೊಂಡು ಬರ್ತಾ ಇದ್ದೀವಿ. ಜಗತ್ತಲ್ಲಿ 100 ಒಳ್ಳೇದಿದೆ, ಆರಿಸ್ಕೊಳ್ಳೋ ಮನೋಭಾವ ನಮಗಿಲ್ಲ. ಅದರಿಂದ ಏನ್ ಮಾಡ್ಬೇಕು ನಾವು? ಒಬ್ಬ ಮನುಷ್ಯ ಇದ್ದಾನೆ, ನನ್ನ ಸ್ನೇಹಿತ. ಶಿಕಾಗೋದಲ್ಲಿ ಸ್ಟೋನ್ ಬ್ರ್ಯಾಂಡೆಲ್ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಇದೆ, ವಿಶ್ವವಿದ್ಯಾಲಯ ಇದೆ. ಅಲ್ಲೊಬ್ಬ ಲೇಸಿ ಹಾಲ್ ಅಂತ ಬಹುದೊಡ್ಡ ಮನಃಶಾಸ್ತ್ರಜ್ಞ ಇದ್ದಾನೆ. ಆತ ಒಂದು ಪ್ರಯೋಗ ಮಾಡಿದ, ಅವನು ರಾಷ್ಟ್ರಪತಿ ಪ್ರಶಸ್ತಿ ಬಂತವನು ಅಮೆರಿಕದಲ್ಲಿ. ಏನ್ ಕೆಲಸ ಮಾಡಿದ್ದ ಅವನು? 12,000 ಜನ ಆರಿಸಿದ. 6,000 ಜನ ಕೆನಡಾದಲ್ಲಿ, 6,000 ಜನ ಅಮೆರಿಕದಲ್ಲಿ ಆರಿಸಿ ಎಲ್ರಿಗೂ ಒಂದೊಂದು ಡೈರಿ ಕೊಟ್ಟ. ಆ ಡೈರಿ ಮಧ್ಯಭಾಗದಲ್ಲಿ ಒಂದು ಗೆರೆ ಇದೆ, ಪೇಜ್ ಅನ್ನು ಎರಡು ಭಾಗ ಮಾಡುತ್ತೆ. ಅವನೇನ್ ಹೇಳಿದ, ಎಲ್ಲರಿಗೂ ಕೊಟ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿಮ್ಮ ಜೀವನದಲ್ಲಿ ಏನೇನು ಘಟನೆಗಳಾಗ್ತಾವೋ, ಯಾವುದು ಧನಾತ್ಮಕವಾಗ್ಯದ ಸಕಾರಾತ್ಮಕವಾಗ್ಯದ ಅದನ್ನ ಎಡಗಡೆ ಬರೀರಿ, ನಕಾರಾತ್ಮಕವಾಗಿರೋದು ಬಲಗಡೆ ಬರೀರಿ. ಘಟನೆ ದಿನ ಆಗ್ತಾವಲ್ಲ, ಬೆಳಿಗ್ಗೆ ತಕ್ಷಣ ಮನೆ ಮುಂದೆ ಹೋಗಿ ಪೇಪರ್ ತಗೊಂಡ್ಬರ್ಬೇಕು ಅಂತ ಹೋಗ್ತೀನಿ. ಪೇಪರ್ ಹಾಕೊಂಡು ಡಬ್ಬ ಇಟ್ಟಿದ್ದೀನಿ ನಾನು. ಆ ಹುಡುಗ ಬಿಸಾಕ್ ಹೋಗಿದ್ದಾನೆ. ಹೀಗೇನೆ ಹಿಂದಿನ ದಿವಸ ಮಳೆ ಆಗಿದೆ, ಮಳೆಯಲ್ಲಿ ಪೂರ್ತಿ ಪೇಪರ್ ನೆಂದು ಹೋಗಿದೆ. ಪೇಪರ್ ಎತ್ತಿದ್ರೆ ಪೇಪರ್ ಜ್ಯೂಸ್ ಬರ್ತದೆ, ಪೇಪರ್ ಓದೋಕ್ಕಾಗಲ್ಲ, ಸಿಟ್ಟು ಬಂದ್ಬಿಡ್ತು. ಒಳಗಡೆ ಬಂದು ಹೋ ಅಂತ ಕೂಗ್ತೀರಿ, ಆ ಕಾಫಿ ಎಲ್ಲ ತಣ್ಣಗಾಗಿ ಹೋಗಿದೆ. ಅದ್ರ ಮೇಲೆ ಕೋಪ, ಅಲ್ಲಿಂದ ಶುರುವಾಗಿ ರಾತ್ರಿ ಮಲ್ಕೊಳ್ಳೋ ತನಕನು ಎಷ್ಟು ಧನಾತ್ಮಕ ಎಷ್ಟು ಋಣಾತ್ಮಕ ಬರೀರಿ ಅಂತ ಹೇಳ್ದ. ಅವೆಲ್ಲ ಡೈರಿ ತಗೊಂಡು ಹೋಗಿ ಅದನ್ನ ಕಂಪ್ಯೂಟರ್ಗೆ ಹಾಕಿ ಪರೀಕ್ಷೆ ಮಾಡಿ ಹೇಳ್ತಾನೆ. ಸ್ನೇಹಿತರೆ, ಬಹಳ ಮುಖ್ಯ ಗಮನ ಇಟ್ಕೇಳಿ, 92% ನಮ್ಮ ಬದುಕಿನಲ್ಲಿ ಎಲ್ಲವೂ ನಕಾರಾತ್ಮಕವಾಗಿದ್ದಾರೆ. ಅದಕ್ಕೆ ಅವಾರ್ಡ್ ಕೊಡ್ಲಿಲ್ಲ ಅವನಿಗೆ, ಪ್ರೆಸಿಡೆಂಟ್ಸ್ ಅವಾರ್ಡ್. ಹೌದು, 92 ನಕಾರಾತ್ಮಕವಾಗಿದ್ರು ಕೂಡ ಕೆಲವು ಸಾಧಕರು ಇದ್ದಾರಲ್ಲ, ಹೀಗಾದ್ರೂ ದೊಡ್ಡ ದೊಡ್ಡ ಸಾಧನೆ ಮಾಡೋರಿದ್ದಾರಲ್ಲ, ಹೆಂಗ್ ಬಂದ್ರು ಅವರು ಇಷ್ಟೊಂದು ನಕಾರಾತ್ಮಕ ವಾತಾವರಣದಲ್ಲಿ? ಅವ್ರ ಹೆಂಗ್ ಬಂದ್ರು ಆತ ಹೇಳ್ತಾನೆ, ಯಾರ್ಯಾರು ದೊಡ್ಡವರು ಸಾಧನೆ ಮಾಡಿದ್ರು ಅವ್ರಿಗೆಲ್ಲ ಹೇಗ್ ತರಬೇತಿ ಸಿಕ್ಕಿತ್ತು ಅಂದ್ರೆ, 92 ಕೆಟ್ಟದ್ದು ಇದೆಯಪ್ಪ ಒಪ್ಪಿಕೊಳ್ಳೋಣ, ಅದು ನಮ್ ಸಂಬಂಧ ಅಲ್ಲ. ಅದು ನಾನು ನೋಡೋದು 8% ನೋಡೋದು ನಾನು. ಯಾರು ಯಾರು ಧನಾತ್ಮಕತೆಯನ್ನ ಸಕಾರಾತ್ಮಕತೆ ಕಡೆ ನೋಡಿ 8% ಇತ್ತಲ್ಲ ಅದು ನೋಡಿ ಹೋದ್ರು ಅವ್ರೆಲ್ಲರೂ ದೊಡ್ಡವರಾದ್ರು. ಯಾರು 92% ನಕಾರಾತ್ಮಕತೆಯನ್ನು ನೋಡ್ಕೊಂಡು ಹೋದ್ರು ಅವ್ರು ಯಾರೂ ದೊಡ್ಡವರಾಗ್ಲಿಲ್ಲ. ಅದಕ್ಕೆ ನನಗೆ ಬಹಳ ಮುಖ್ಯ ಅನ್ಸೋದು, ತಂದೆ ತಾಯಿಗೆ ಬೇಡ್ಕೊಳ್ಳೋದು ನಾನು, ಜಗತ್ತಲ್ಲಿ ಎರಡೂ ಇದೆ, ಕಸದ ಗುಂಡಿ ಇದೆ, ಗುಲಾಬಿ ತೋಟ ಇದೆ. ಕಸದ ಗುಂಡಿ ಪಕ್ಕ ನಿಂತ್ಕೊಂಡು ಅಯ್ಯೋ ಕೊಳಕು ಕೊಳಕು ಅನ್ಬೇಡ್ರಿ, ಎದ್ದು ಹೋಗ್ರಿ, ಗುಲಾಬಿ ತೋಟ ಇದೆ, ಆರಿಸ್ಕೊಳ್ರಿ ಗುಲಾಬಿ, ನಿಮ್ ಲೈಫ್ ಚಂದ ಮಾಡ್ಕೊಳ್ಳಿ. ಲೈಫ್ ಯಾರು ನಮ್ದಲ್ವಾ ಅದು? ಆದ್ರಿಂದ ನಕಾರಾತ್ಮಕವಾಗಿ ನೋಡ್ಕೊಂಡ್ರೆ ನಮ್ಮ ಜೀವನ ನಕಾರಾತ್ಮಕವಾಗಿ ಬಿಡುತ್ತದೆ, ಸಕಾರಾತ್ಮಕವಾಗಿ ನೋಡಿದಾಗ ನಮ್ಮ ಜೀವನನು ಸಕಾರಾತ್ಮಕವಾಗಿ ಆಗ್ತದೆ. ಆದ್ರಿಂದ ಮಕ್ಕಳಿಗೆ ದಯವಿಟ್ಟು ಹೇಳಿ, ನಮ್ ಗುಂಡಪ್ಪ ಹೇಳೋರು, ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನು ಕೇಡುಗಳ ಮಧ್ಯೆ, ಬಂದ ಭಾಗ್ಯವ ನೆನೆ ಪಾರೆನೆಂಬುದನ್ನು ಬಿಡು, ಹರುಷ ಕದೆ ದಾರಿಯಲೋ ಮಂಕುತಿಮ್ಮ. ಎಂತ ಅದ್ಭುತ ಮಾತದು, ಎಷ್ಟು ಚೆನ್ನಾಗಿದೆ. ನಮ್ಗೇನ್ ಸಿಕ್ಕಿದೆಯಲ್ಲ ಅದ್ರ ಒಳ್ಳೇದೇನು ಆರಿಸ್ಕೊಳ್ಳಯ್ಯ. ಬರದಿ ಹುದರ್ ಎಣಿಕೆಯಲ್ಲಿ ಬಂದಿ ಹುದ ಮರೆಯದಿರು, ಅದಿಲ್ಲ ಇದಿಲ್ಲ ಅಂತ ಕೊರ್ಕೊಂಡು ಬಂದಿರೋದನ್ನ ಮರಿಬೇಡಪ್ಪ. ಗುರುತಿಸು ಒಳಿತಿರುವುದನು ಕೇಡುಗಳ ಮಧ್ಯೆ, ಇದು ಎರಡನೇ ಸಾಲು ಬಹಳ ಮುಖ್ಯ ನನಗೆ. ಕೇಡುಗಳ ಒಂದು ರಾಶಿ ಇರ್ಬೋದು, ಒಂದ್ ಎರಡಾದ್ರೂ ಒಳ್ಳೇದಿದೆಯಾ ನಿಮ್ ಜೀವನಕ್ಕೆ? ಸಾಕಲ್ಲ, ಅದು ಇಟ್ಕೋ ಅದನ್ನ. ಅದ್ ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ರಾಶಿ ಒಳ್ಳೇದಿದ್ರು ಕೂಡ ಇವೆರಡಿಲ್ಲ ನೋಡ್ರಿ ಅಂತ ಕೊರ್ಗ

0: ಕಲಿಸ್ತೀವಿ, ನಮ್ಮ ಮಕ್ಕಳಿಗೆ ಕಲಿಸಬೇಕಾದಷ್ಟು. ಜೀವನದಲ್ಲಿ ಯಶಸ್ಸಿಗೂ ಸಕಾರಾತ್ಮಕತೆಗೂ ಸಂಬಂಧ ಇದೆ, ವೈಫಲ್ಯಕ್ಕೂ ನಕಾರಾತ್ಮಕತೆಗೂ ಸಂಬಂಧ ಇದೆ. ನಿಮ್ಮ ಜೀವನದಲ್ಲಿ ಏನು ಬೇಕು, ಯಶಸ್ ಬೇಕಾ ಸಕಾರಾತ್ಮಕ ಯೋಚನೆ ಮಾಡಿ, ವಿಫಲತೆ ಬೇಕಾ ನಕಾರಾತ್ಮಕ ವಿಚಾರ ಮಾಡಿ, ಆಯ್ಕೆ ನಮ್ದು.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು.
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಭಕ್ತಿಗೀತೆಗಳು ಕೇಳಿದ್ರೆ ಈಗ ವೃಂದಗಾನದಲ್ಲಿ ಭಕ್ತಿಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಕೇಳಿ, ನಿಮ್ಮರಿಕೆಯ ನರಕವೇ ಮೋಕ್ಷ ನೋಡಯ್ಯ, ಅಕ್ಕ ಮಹಾದೇವಿಯವರ ವಚನ.

ಮಾಹಿ ಮಹೇಶ ಪಾಪ ವಿನಾಶ ಮೋಹರಹಿತ ವೃಷವಾಹ ಗಿರೀಶ. ಘನಮಠ ಶಿವಯೋಗಿ ಅವರ ವಚನ.

ಕೇಳುಗರು ಇದುವರೆಗೆ ವೃಂದಗಾನದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 6:30 ಗಳಾಗುತ್ತಲಿವೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ ಚಿಂತನಾ.

0: ಎಫ್ಎಸ್ ಕಲ್ಲಪ್ಪನಮಠ್ ಅವರಿಂದ.
1: ನಡೆ ನುಡಿ ಒಂದು ಚಿಂತನೆ. ಪ್ರಪಂಚ ಇಬ್ಬೆಗೆಯಾಗಿದೆ. ಚರ ಅಚರ, ಸುಖ ದುಃಖ, ಹಗಲು ರಾತ್ರಿಗಳಂತೆ ನಡೆ ನುಡಿ ಅಥವಾ ಚರ ಅಚರವೂ ಒಂದು. ಚರ ಎಂದರೆ ಚಲಿಸುವುದು, ಅಚರ ಎಂದರೆ ಚಲಿಸದೇ ಇರುವುದು. ಚಲಿಸುವ ಮಾರ್ಗಗಳು ಭೂಚರ, ಜಲಚರ, ಗಗನಚರ ಎಂದು ಮೂರು ಬಗೆಗಳಿಂದ ಕೂಡಿದೆ. ನೆಲದಲ್ಲಿ ನಡೆದಾಡಲು ಕಾಲುಗಳೇ ಆಧಾರ. ಜಲದಲ್ಲಿ ಕಾಲು ಕೈ ಎದೆ ಆಧಾರವಾದರೆ ಗಗನದಲ್ಲಿ ಚಲಿಸಲು ಪಕ್ಕಗಳೇ ಬೇಕು. ಜನನದಿಂದ ಮರಣದವರೆಗೆ ಮಾನವ ನಡೆಯಲಿಲ್ಲ. ಈ ಎರಡರ ನಡುವೆ ನಡೆಯಲೇಬೇಕು, ಸರಿಯಾಗಿ ನಡೆಯಬೇಕು. ಸರಿಯಾಗಿ ನಡೆದರೆ ಅವರ ನಡೆ ಸತ್ತ ನಂತರವೂ ಹಲವರ ನಾಲಿಗೆಯಲ್ಲಿ ನಡೆಯುತ್ತದೆ. ಮದರ ತೆರೇಸಾ, ಸೇವಾ ನಡೆ, ಬಸವೇಶ್ವರರ ಕಾಯಕ ನಡೆ ಇನ್ನೂ ನಡೆಯುತ್ತಲೇ ಇದೆ. ಮಾನವನಿಗೆ ನಡೆ ನುಡಿ ಎರಡೂ ಮುಖ್ಯವಾಗಿದೆ. ನಡೆ ಕ್ರಿಯಾದೋತಕವಾದರೆ ನುಡಿ ಜ್ಞಾನದೋತಕ. ನಡೆ ನುಡಿ ಒಂದೇ ರಥದ ಚಕ್ರಗಳು. ಬಸವೇಶ್ವರರ ವಾಣಿಯಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಡೆ ಎಂದರೆ ಕಾಲ್ನಡಿಗೆ. ಕಾಲ್ನಡಿಗೆ ಎಂದರೆ ಬರೇ ನಡೆಯುವುದಲ್ಲ, ಅಲ್ಲಿ ನಡತೆ ಇರಬೇಕು. ಅದು ಬರೇ ನಡತೆಯಾಗದೆ ಆದರ್ಶ ನಡತೆಯಾಗಬೇಕು. ನಡೆಗಿಂತ ನಡತೆ ಪ್ರಧಾನವಾದರೆ ಜೀವನದಲ್ಲಿ ಪ್ರಗತಿ ಸಾಧ್ಯ. ವ್ಯಕ್ತಿಗೆ ನಡೆ ಮುಖ್ಯವಾದರೆ ವ್ಯಕ್ತಿತ್ವ ವಿಕಾಸಕ್ಕೆ ಸನ್ನಡತೆ ಅಗತ್ಯ. ನಡೆಯಿಂದ ಆಯುಷ್ಯ, ಆರೋಗ್ಯ ಪುಷ್ಟಿಯಾದರೆ ನಡೆ ಅಥವಾ ಸುಳ್ಳುನುಡಿಯಿಂದ ಆತ್ಮೋದ್ಧಾರ. ಕಾಲ್ನಡಿಗೆಗೆ ನೆಲ ಆಧಾರವಾದರೆ ಸುಳ್ಳುನಡಿಗೆಗೆ ಸಮ್ಮಜ್ಞಾನವೇ ಆಧಾರವಾಗಿದೆ. ನಡೆ ಅಡ್ಡದಾರಿಗೆ ಹೋಗದೆ ನೇರ ದಾರಿಗೆ ಹೋಗಲು ಶರಣರು ಅತ್ತಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಎಂದು ದೈವದಲ್ಲಿ ಅಂಗಲಾಚಿ ಪ್ರಾರ್ಥಿಸಿದ್ದಾರೆ. ನಡೆಗೆಗೆ ಸತ್ಪಥ, ದುಷ್ಪಥ ಎಂದು ಉಭಯ ಮಾರ್ಗಗಳಿವೆ. ನಡೆ ಸತ್ಪಥದಲ್ಲಿರಲಿ. ಆರೈದು ನುಡಿವರೋ ಆರೈದು ನಡೆವರೋ ಅವರೇ ಲೋಕಕ್ಕೆ ಆರಾಧ್ಯ ಸರ್ವಜ್ಞ. ಸರ್ವಜ್ಞರ ವಾಣಿಯಂತೆ ನುಡಿದಂತೆ ನಡೆದವರನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುವುದು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ರಾಜಕೀಯ ನಡೆಗಳಲ್ಲಿ ಒಪ್ಪು ತಪ್ಪು ಸಹಜ. ತಪ್ಪು ತಿದ್ದಿಕೊಂಡು ನಡೆಯಬೇಕು. ಕವಿ ರಾಘವಾಂಕರು ನಡೆಯುವವನು ಎಡವವನಲ್ಲದೆ ಕುಳಿತುವವನು ಎಡವವನೇ ಎಂದು ಪ್ರಶ್ನಿಸಿದ್ದಾರೆ. ಸಾಧನೆಗೆ ಸಾಧಕರ ನಡೆ ನಿಂತ ನೀರಾಗದೆ ಹರಿಯುವ ನೀರಾದರೆ ಗುರಿ ತಲುಪಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏಳಿ ಎದ್ದೇಳಿ, ಗುರು ಮುಟ್ಟುವರೆಗೆ ನಿಲ್ಲದಿರಿ ಎಂದು ಸಿಂಹನಾದಗೈದಿದ್ದಾರೆ. ನಡಿಗೆ ಒಂದು ಕಲೆ, ಶಿವತಾಂಡವ ನೃತ್ಯ ಒಂದು ಕಲೆ. ನೆಲದ ಮೇಲಿನ ಹಂಸ ನಡೆ, ಜಲಚರ ಮೀನಿನ ನಡೆ, ಗಗನ ಪಕ್ಷಿಯ ನಡೆ ಬರೀ ಕಲೆಯಲ್ಲ, ರಂಜನೆಯ ಕಲೆಗಳಾಗಿವೆ. ಈ ಎಲ್ಲವುಗಳ ಮಧ್ಯೆ ಮನಸ್ಸಿನ ನಡಿಗೊಂದಿದೆ. ಅದು ಅಡಿಗಡಿಗೆ ಮಾತ್ರ ಮೀಸಲಾಗಿಲ್ಲ, ಒಮ್ಮಡಿ, ಇಮ್ಮಡಿ, ನೂರ್ಮಡಿ, ಸಹಸ್ರಮಡಿಗಿಂತಲೂ ಮಿಗಿಲಾಗಿ ಮನಸ್ಸು ನಡೆಯುತ್ತದೆ. ಕ್ಷಣ ಮಾತ್ರದಲ್ಲಿ ಮೂಜಗ ಸುತ್ತಬಲ್ಲದು. ದೇಶ ಸುತ್ತಿ ನೋಡು ಎಂಬ ಗಾದಿಯಂತೆ ಪ್ರವಾಸಿಗ ಹೊಯನ್ ಸಾಂಗ್ ನಡಿಗೆಯಿಂದಲೇ ದೇಶ ಸುತ್ತಿದ್ದಾನೆ. ಸೂರ್ಯನ ನಡಿಗೆಯಿಂದ ಹಗಲು ರಾತ್ರಿ ಸಾಧ್ಯವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು

0: ಮುಂದೆ ನಡೆ ಮುಂದೆ, ಜಗ್ಗದೆಯೇ ಬಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂಬ ಮಾತು ನಡೆಯುವವರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯಂತೆ ನಡೆ ನುಡಿ ಒಂದಾದರೆ ಜೀವ ದೇವನಾಗಬಲ್ಲ. ಕಡುಗಿಲ್ಲ ಬಂಡಿ ಹೊಡೆಗೆಡುವುದು ಮಾಡ್ಪದೇ ಕಡುಗೀಲು ಬಂಡಿಗಾದಾರ. ಈ ಕಡುದರ್ಪವೀರದ ಒಡಲೆಂಬ ಬಂಡಿಗೆ ಮುರುಡಾಶರಣರ ನುಡಿಗಳನವೇ ಕಡಿಗೀಲು ಕಾಣರಾಮನಾಥ. ಜೇಡರ ದಾಸಿಮಯನವರ ವಾಣಿಯಂತೆ ನಡೆ ನುಡಿ ಸುಂದರವಾಗಿರಲಿ.
1: ಇದುವರೆಗೂ FS ಕಲ್ಲಪ್ಪನಮಠ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಕಾರವಾರ ರೈತರಿಗೆ ಸಲಹೆಗಳು.
1: ತರಕಾರಿ ಬೆಳೆಗಳಿಗೆ ಕೊಡುವಂತಹ ಗೊಬ್ಬರದ ಬಗ್ಗೆ ಹೇಳುದಿದ್ರೆ ಸಾವಯವ ಮೂಲದಿಂದ ಗೊಬ್ಬರ ಕೊಡುವಂತಹದ್ದು ಒಳ್ಳೆಯದು. ಎರೆಹುಳು ಗೊಬ್ಬರ, ಹಿಂಡಿ ಗೊಬ್ಬರ, ಜೈವಿಕ ಗೊಬ್ಬರ, ಬೂದಿ ಎಲುಬಿನ ಗೊಬ್ಬರ ಇವುಗಳನ್ನು ಬಳಸಬಹುದು. ಸಸ್ಯಗಳ ಬೆಳವಣಿಗೆ ಹಂತದಲ್ಲಿ ಸಸ್ಯ ಬೆಳವಣಿಗೆ ಮತ್ತು ಬೇರು ಬೆಳವಣಿಗೆಗೆ ಬೇಕಾಗಿರುವಂತಹ ಸಾರಜನಕ ಮತ್ತು ರಂಜಕಯುಕ್ತ ಗೊಬ್ಬರಗಳನ್ನು ನೀಡಬೇಕಾಗುತ್ತದೆ. ನಾವು ಬಳಕೆ ಮಾಡುವಂತಹ ಎರೆಗೊಬ್ಬರ ಮತ್ತು ಹಿಂಡಿ ಗೊಬ್ಬರದಲ್ಲಿ ಸಾರಜನಕದ ಪ್ರಮಾಣ ಉತ್ತಮವಾಗಿರುತ್ತದೆ, ಆದರೆ ರಂಜಕದ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತದೆ, ಪೊಟ್ಯಾಷಿಯಂ ಪ್ರಮಾಣ ತುಂಬಾ ಕಡಿಮೆ ಇರುತ್ತದೆ. ಈ ಕೊರತೆಯನ್ನು ನೀಗಿಸಬೇಕಿದ್ರೆ ರಂಜಕ ಗೊಬ್ಬರದ ಅವಶ್ಯಕತೆ ಇರುತ್ತದೆ. ಇದನ್ನ ಪೂರೈಸುವುದಕ್ಕೆ ಪುಡಿ ರೂಪದ ಎಲುಬಿನ ಗೊಬ್ಬರವನ್ನು ಮಾಧ್ಯಮವಾಗಿ ನಾವು ಸೇರಿಸಬೇಕಾಗುತ್ತದೆ. ಎಲುಬಿನ ಗೊಬ್ಬರಗಳು 1 ಕಿಲೋ ಪ್ಯಾಕೆಟ್ನಿಂದ 50 ಕಿಲೋ ಪ್ಯಾಕೆಟ್ ತನಕ ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತದೆ. ಇದು ನೈಸರ್ಗಿಕವಾದಂತಹ ಮೂಲವಾಗಿದ್ದು ಶುದ್ಧೀಕರಿಸಲ್ಪಟ್ಟಿರುತ್ತದೆ. ಪೊಟ್ಯಾಷಿಯಂ ಗೊಬ್ಬರ ಯಾವಾಗಲೂ ಸಸ್ಯವು ಹೂ ಬಿಡುವ ಹಂತದಿಂದ ನಂತರ ಫಸಲು ಕಟಾವು ಮಾಡುವ ತನಕ ಅಧಿಕ ಪ್ರಮಾಣದಲ್ಲಿ ಬೇಕಾಗುತ್ತದೆ. ಹಾಗೆಂದು ಎಳೆಯ ಗಿಡಗಳಿದ್ದಾಗಲೂ ಕೂಡ ಇವುಗಳ ಅವಶ್ಯಕತೆ ಇರುತ್ತದೆ. ಅದು ಅಲ್ಪ ಪ್ರಮಾಣದಲ್ಲಿ ಇರುವುದರಿಂದ ನಾವು ಬಳಸುವಂತಹ ಮಾಧ್ಯಮದಲ್ಲಿ ಇದನ್ನು ಪಡೆಯಬಹುದು. ಹೂ ಬಿಡುವ ಹಂತದಿಂದ ಪೊಟ್ಯಾಷಿಯಂ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೊಡಬೇಕಾಗ್ತದೆ. ಕಾಯಿಯ ಬೆಳವಣಿಗೆ ಉತ್ತಮವಾಗಿ ರುಚಿಯೂ ಕೂಡ ಬರುತ್ತದೆ. ಸಾರಜನಕವು ಅತಿಯಾಗಿ ಸೊಕ್ಕಿದ ಗಿಡಗಳು ಫಸಲು ಸಪ್ಪೆ ಸಪ್ಪೆ ಆಗಿರುತ್ತದೆ. ತರಕಾರಿಗಳಿಗೆ ಬೂದಿಯನ್ನು ಯಥೇಚ್ಛವಾಗಿ ಈ ಹಿಂದೆ ಬಳಕೆ ಮಾಡ್ತಾ ಇದ್ರು. ಈ ಕಾರಣದಿಂದ ಅದಕ್ಕೆ ಪೊಟ್ಯಾಷಿಯಂ ಗೊಬ್ಬರದ ಕೊರತೆಯಾಗ್ತಾ ಇರಲಿಲ್ಲ. ಪೊಟ್ಯಾಷಿಯಂ ಗೊಬ್ಬರ ಕೊರತೆಯುಂಟಾದಾಗ ತರಕಾರಿಗಳು ರುಚಿ ಇರುವುದಿಲ್ಲ, ಹೆಚ್ಚು ಸಮಯ ಸಂಗ್ರಹಿಸಿ ಇಡುವುದಕ್ಕೆ ಆಗುವುದಿಲ್ಲ. ಬಸಳೆ, ಹರಿವೆ ಮುಂತಾದ ಸೊಪ್ಪಿನ ತರಕಾರಿಗಳಿಗೂ ಪೊಟ್ಯಾಷಿಯಂ ಗೊಬ್ಬರದ ಅವಶ್ಯಕತೆ ಇರುತ್ತದೆ. ಇದನ್ನು ಒದಗಿಸಿದರೆ ಮಾತ್ರ ಉತ್ತಮವಾದಂತಹ ರುಚಿ ಬರುತ್ತದೆ. ಕೆಲವರ ಮನೆಯ ಬಸಳೆ ಸೊಪ್ಪು, ಹರಿವೆ ಸೊಪ್ಪು ಹಿಟ್ಟು ಹಿಟ್ಟಾಗಿ ರುಚಿ ಇದ್ರೆ ಮತ್ತೆ ಕೆಲವು ಕಡೆ ಸಪ್ಪೆಯಾಗಿ ಒಗರು ರುಚಿಯಿಂದ ಕೂಡಿರುತ್ತದೆ. ಉತ್ತಮ ರುಚಿ ಬೇಕು ಅಂತಂದ್ರೆ ಪೊಟ್ಯಾಷಿಯಂ ಗೊಬ್ಬರವನ್ನು ಹೆಚ್ಚಾಗಿ ಬಳಸಬೇಕು. ಕೆಲವೊಮ್ಮೆ ಎಲ್ಲ ಸಾವಯವ ಗೊಬ್ಬರಗಳನ್ನು ಕೊಟ್ಟರೂ ಕೂಡ ಸಸ್ಯದ ಬೆಳವಣಿಗೆ ಉತ್ತಮವಾಗಿರುವುದಿಲ್ಲ ಅಥವಾ ಕಾಯಿ ಬಿಡುವಿಕೆಯ ಪ್ರಮಾಣ ತುಂಬಾ ಕಡಿಮೆ ಇರುತ್ತದೆ. ಈ ಸಮಯದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟರೆ ಒಳ್ಳೆಯದಾಗಬಹುದು. ಸಾವಯವ ಗೊಬ್ಬರಕ್ಕಿಂತ ರಾಸಾಯನಿಕ ಗೊಬ್ಬರದ ಫಲಿತಾಂಶ ಹೆಚ್ಚು ತ್ವರಿತವಾಗಿರುತ್ತವೆ. ರಾಸಾಯನಿಕ ಗೊಬ್ಬರಗಳನ್ನು ಬುಡದ ಮಾಧ್ಯಮಕ್ಕೆ ಹಾಕುವಾಗ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆ ಕೂಡ ಇರುತ್ತದೆ. ಇದರ ಬದಲಿಗೆ ಎಲೆಗಳಿಗೆ ಸಿಂಪರಣೆ ಮೂಲಕವೂ ಕೂಡ ಕೊಡಬಹುದು. ಹೀಗೆ ಕೊಡುವಾಗ ತೀರಾ ಅಲ್ಪ ಪ್ರಮಾಣದಲ್ಲಿ ಕೊಡುವಂತಹದ್ದು ಒಳ್ಳೆಯದು. ಯಾವುದೇ ಶೇಷವು ಕೂಡ ಉಳಿದುಕೊಳ್ಳುವುದಿಲ್ಲ. ಸಸ್ಯ ಬೆಳವಣಿಗೆಯ ಹಂತದಿಂದ ಆರಂಭಿಸಿಕೊಂಡು ಬೆಳೆ ಮಾಗುವ ತನಕ ಸಾರಜನಕ, ರಂಜಕ ಒಳಗೊಂಡಿರುವಂತಹ ಗೊಬ್ಬರ ಮತ್ತು ಪೊಟ್ಯಾಷಿಯಂ ಸತ್ವ ಇರುವಂತಹ ಗೊಬ್ಬರವನ್ನು 2% ಪ್ರಮಾಣದಲ್ಲಿ ದ್ರವ ರೂಪದಲ್ಲಿ ಬುಡಕ್ಕೆ ಹಾಕಬಹುದು ಅಥವಾ ಸಿಂಪರಣೆಗೆ ಬಳಸಬಹುದು. ನೀರಿನಲ್ಲಿ ಕರಗುವಂತಹ ಗೊಬ್ಬರಗಳು ಇದಕ್ಕೆ ಸೂಕ್ತವಾಗಿರುತ್ತವೆ. ಈ ಪ್ರಮಾಣದಲ್ಲಿ ನೀಡಿದ್ದು ಸಸ್ಯಗಳಿಗೆ ಉಳಿಕೆಯಾಗಲಾರದು. ಯಾವಾಗಲೂ ಕುಂಡ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಬೆಳೆಸಿರುವಂತಹ ತರಕಾರಿ ಸಸ್ಯಗಳಿಗೆ ಆಗಾಗ ಗೊಬ್ಬರವನ್ನು ನೀಡಬೇಕು, ಜೊತೆಗೆ ನೀರನ್ನು ಕೂಡ ಕೊಡ್ತಾ ಇರಬೇಕು.
0: ರೈತರಿಗೆ ಸಲಹೆ ಕೇಳಿದಿರಿ.

ಕಾರ್ಯಕ್ರಮ ಮೊದಲಿಗೆ ಕೇಳಿ. ಬಂದು ನಿಲ್ಲೋ ಕಣ್ಣ ಮುಂದೆ, ಬಂದು ನಿಲ್ಲೋ ಪಾದಕ್ಕೆ ವಂದಿಪೆ. ಹಾಡಿದರೆ ರೇಣುಕಾ ನಾಕೋಡ್, ವಿಜಯದಾಸರ ಕೃತಿ.

ಹಾಡಿ ಅಳುಕದಿರು ಎಲೆ ಮನವೇ. ಹಾಡಿದ್ದಾರೆ ಪಂಡಿತ್ ಮಲ್ಲುಕಾರ್ಜುನ್ ಮನ್ಸೂರು, ಬಸವೇಶ್ವರರ ವಚನ.

ಕೆಲವರು ಇದುವರೆಗೆ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:55 ಆಗುತ್ತಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: 2 ನಿಮಿಷ ಆಕಾಶವಾಣಿ. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮಲೆನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ಮೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು ನಮ್ಮ ಕನ್ನಡ ನಾಡು.

0: ಶರೀರ ತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೆ?
0: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ. ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಒಟ್ಟಿಗೆ ಅನ್ನ ಉಣಿಸಿ,
0: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತ ಸ್ವರೂಪಿಣಿ ಈ

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು ನಮ್ಮ ಕನ್ನಡ ನಾಡು.
1: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು ನಮ್ಮ ಕನ್ನಡ ನಾಡು.
2: ಸರಿಗಮಪದನಿಸಸಾ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಕನ್ನಡ ಪರ ಹಾಗೂ ರೈತ ಪರ ಸಂಘಟನೆ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ಧತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ವಾರ್ತೆಗಳ ವಿವರ. ಕನ್ನಡ ಪರ ಹಾಗೂ ರೈತ ಪರ ಸಂಘಟನೆ ವಿರುದ್ಧ ಹಲವಾರು ವರ್ಷಗಳಿಂದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯುವ ನಿರ್ಧಾರವನ್ನು ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಘಟನೆಗಳ ವಿರುದ್ಧದ ಒಟ್ಟು 52 ಪ್ರಕರಣಗಳನ್ನು ಇದೀಗ ವಾಪಸ್ ಪಡೆಯಲು ನಿರ್ಧರಿಸಲಾಗಿದೆ. ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವಂತೆ ಸಂಘಟನೆಗಳು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು ಎಂದು ಹೇಳಿದರು. ಪ್ರಕರಣಗಳ ಕುರಿತಂತೆ ಪರಾಮರ್ಶಿಸಲು ರಾಜ್ಯ ಸರ್ಕಾರವು ಸಂಪುಟ ಉಪಸಮಿತಿಗೆ ಶಿಫಾರಸು ಮಾಡಿತ್ತು. ಇಲ್ಲಿ ಪ್ರತಿಯೊಂದು ಪ್ರಕರಣದ ಬಗ್ಗೆ ವೈಯಕ್ತಿಕವಾಗಿ ಚರ್ಚೆ ನಡೆಸಿದ ನಂತರ ಕಾನೂನಾತ್ಮಕವಾಗಿ ಇವುಗಳನ್ನು ವಾಪಸ್ ಪಡೆಯಲು ಅವಕಾಶವಿದೆ ಎಂದು ತೀರ್ಮಾನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಕನ್ನಡ ಪರ ಮತ್ತು ರೈತಪರ ಸಂಘಟನೆ ವಿರುದ್ಧ ದಾಖಲಾದ 52 ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ

0: ನಿರತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾನೂನು ರಕ್ಷಕರಿಗೆ ರಕ್ಷಣೆ ಇಲ್ಲದಂತಾಗಿದೆ, ಗಲಭೆಕೋರರನ್ನು ಸರ್ಕಾರ ಬಿಡುಗಡೆ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಆಳಂದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 100ಕ್ಕೂ ಹೆಚ್ಚಿನ ಆರೋಪಿಗಳ 7 ಕ್ರಿಮಿನಲ್ ಪ್ರಕರಣಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂಪಡೆದಿರುವುದು ಸರಿಯಲ್ಲ. ರೈತರು, ಕನ್ನಡಪರ ಹೋರಾಟಗಾರರ ಪ್ರತಿಭಟನೆಯ ಪ್ರಕರಣಗಳನ್ನು ಗಲಭೆಕೋರರ ಪ್ರಕರಣಗಳೊಂದಿಗೆ ಸೇರಿಸುವ ಕ್ರಮವು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪಿಎಂ ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಿಸುವ ಸಂಬಂಧ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರೊಂದಿಗೆ ಮಹತ್ವದ ಸಭೆ ನಡೆಸಲಾಯಿತು ಹಾಗೂ ರಾಜ್ಯದ ಟೆಕ್ಸ್ಟೈಲ್ಸ್ ಉದ್ಯಮಕ್ಕೆ ಹೊಸ ಆಯಾಮ ನೀಡುವ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮೊದಲ ಹಂತವನ್ನು ಕೆಐಎಡಿಬಿ ಮೂಲಕ ಜಾರಿಗೊಳಿಸುವ ಕುರಿತು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಯೋಜನೆಗೆ ಅಗತ್ಯವಾದ ಆಡಳಿತಾತ್ಮಕ ಅನುಮೋದನೆಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲು ಸಹ ನಿರ್ಧರಿಸಲಾಯಿತು ಎಂದಿದ್ದಾರೆ. ಈ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪನೆಯಿಂದ ಕಲಬುರಗಿ ಭಾಗದಲ್ಲಿ ಭಾರೀ ಪ್ರಮಾಣದ ಹೂಡಿಕೆ, ಸಾವಿರಾರು ಉದ್ಯೋಗಾವಕಾಶಗಳು ಹಾಗೂ ಜವಳಿ ಕ್ಷೇತ್ರದಲ್ಲಿ ಸಮಗ್ರ ಕೈಗಾರಿಕಾ ಪರಿಸರ ನಿರ್ಮಾಣವಾಗಲಿದ್ದು ಹೈದರಾಬಾದ್ ಕರ್ನಾಟಕ ಭಾಗದ ಆರ್ಥಿಕ ಅಭಿವೃದ್ಧಿಗೆ ಹೊಸ ಚೈತನ್ಯ ದೊರೆಯಲಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದಾಗಿ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕು ಕಳೆದುಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದಿಂದ ಎಸ್ಐಆರ್ ವಿರುದ್ದ ಕಾನೂನು ಹೋರಾಟ ಮುಂದುವರಿಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ, ಐಟಿ, ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಇದು ಅತ್ಯಂತ ಗಂಭೀರ ವಿಷಯ ಎಂದರು. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಹಾರದಲ್ಲಿ ಸಾಫ್ಟ್ವೇರ್ ಇರಲಿಲ್ಲ, ಅದನ್ನು ಪಶ್ಚಿಮ ಬಂಗಾಳದಲ್ಲಿ ಬಳಸಿದರು. ಕರ್ನಾಟಕದಲ್ಲಿ, ಪಂಜಾಬ್ನಲ್ಲಿ ಏನು ಮಾಡುತ್ತಾರೋ ಗೊತ್ತಿಲ್ಲ. ಮುಖ್ಯ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ನೀಡಲಾಗಿದೆ. ಕೋರ್ಟ್ಗಳು ಕೂಡ ಚುನಾವಣಾ ಆಯೋಗವನ್ನು ಪ್ರಶ್ನಿಸುವಂತಿಲ್ಲ, ಅಂತಹ ಕಾನೂನು ತರಲಾಗಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳದ ಕಲಮಚೇರಿಯ ಎಚ್ಎಂಟಿ ಘಟಕಕ್ಕೆ ಭೇಟಿ ನೀಡಿದ ಅವರು, ಎಚ್ಎಂಟಿ ಕಾರ್ಖಾನೆ ಭಾರತದ ಕೈಗಾರಿಕಾ ಮತ್ತು ಎಂಜಿನಿಯರಿಂಗ್ ಕೌಶಲ್ಯದ ಸಂಕೇತವಾಗಿದೆ. ರಾಷ್ಟದ ಉತ್ಪಾದನಾ ವಲಯ ಬಲಪಡಿಸಲು ಕಳೆದ ಹಲವು ದಶಕಗಳಿಂದ ಗಮನಾರ್ಹ ಕೊಡುಗೆ ನೀಡಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಕಲ್ಪನೆ ಅನುಸಾರ ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ಗುರಿ ಸಾಧನೆಯಲ್ಲಿ ತಯಾರಿಕಾ ವಲಯ ಮಹತ್ವದ ಜವಾಬ್ದಾರಿ ನಿಭಾಯಿಸುವುದನ್ನು ಖಾತ್ರಿಪಡಿಸಲು ಸಕಲ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಆಯಾ ರಾಜ್ಯದಲ್ಲಿಯೇ ಸಿಇಟಿ ಮೂಲಕ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪಡೆಯುವ ವ್ಯವಸ್ಥೆಯನ್ನು ಮುಂದುವರಿಸುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಸದನದಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಕೇಂದ್ರ ಸರ್ಕಾರ ತನ್ನ ಅಹಂ ಬಿಟ್ಟು ನೈಜತೆಯನ್ನು ಒಪ್ಪಿಕೊಂಡು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕು ಮಾಡಬೇಕು ಎಂದು ಆಗ್ರಹಿಸಿದರು. ನೀಟ್ ಪರೀಕ್ಷೆಯಲ್ಲಿ ಆಗಿರುವ ಗೊಂದಲದಿಂದ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ. ನೀಟ್ ಅಂಕಗಳಿಗೆ ಹೆಚ್ಚು ಮಾನ್ಯತೆ ನೀಡುವ ಬದಲು 12ನೇ ತರಗತಿಯ ಅಂಕದ ಶೇಕಡ 50 ಪರಿಗಣನೆಗೆ ತೆಗೆದುಕೊಳ್ಳುವುದು ಕೂಡ ಉತ್ತಮ. ಇಲ್ಲವಾದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಅಡಿಪಾಯವಾಗಿರುವ ಇಂತಹ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸದೆ ಕೇವಲ ನೀಟ್ ಕಡೆಗೆ ಮಾತ್ರ ಗಮನ ಹರಿಸುತ್ತಾರೆ. ಕೇಂದ್ರ ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಇದು ಸರಿಯಾದ ಸಮಯ.

0: ಎಂದರು. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿದ್ದು, ಜೂನ್ 1 ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು ಜೂನ್ 8 ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. ಜೂನ್ 9 ನಾಮಪತ್ರಗಳ ಪರಿಶೀಲನೆ ಹಾಗೂ ಜೂನ್ 11 ಉಮೇದುವಾರಿಕೆ ಹಿಂಪಡೆಯಲು ಕಡೆಯ ದಿನವಾಗಿದೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳು ಜೂನ್ 25 ತೆರವಾಗಲಿದ್ದು, ಹಾಲಿ ಸದಸ್ಯರಾಗಿರುವ HD ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ ಹಾಗೂ ನಾರಾಯಣ ಕೊರಗಪ್ಪ ಅವರ ಅಧಿಕಾರಾವಧಿ ಅಂದು ಕೊನೆಗೊಳ್ಳಲಿದೆ. ಶಿವಮೊಗ್ಗ ಜಿಲ್ಲೆಯ ಬಾಳೆಹೊನ್ನೂರು ವ್ಯಾಪ್ತಿಯಲ್ಲಿ ಮತ್ತು ಇತರ ಕೆಲವೆಡೆ ಇತ್ತೀಚೆಗೆ ಬಿರುಗಾಳಿ ಮತ್ತು ಮಳೆಯಿಂದಾಗಿ ಅನೇಕ ರೈತರ ಅಡಿಕೆ ಮರಗಳು ಧರೆಗುರುಳಿ ಸಂಭವಿಸಿದ ಹಾನಿಗೆ ಸರ್ಕಾರ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕೆಂದು ಒತ್ತಾಯಿಸಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಮಟ್ಟದ KDP ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು.
1: ಮೊನ್ನೆ ಏನು ಅನಾಹುತ ಆಗಿದೆ, ಮತ್ತೆ ಅಡಿಕೆ ಮರಗಳು ಇವೆಲ್ಲರೂ ಕೂಡ ಲಾಸ್ ಆಗಿದೆ. ಅವತ್ತು ನಾನು ಕೂಡ ಹೋಗಿದ್ದೆ, ಮತ್ತೆ ಎಲ್ಲರೂ ಶಾಸಕರು ಎಲ್ಲರೂ ಕೂಡ ಕೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಸೇರಿಸಿ ಒಂದು ಸ್ಪೆಷಲ್ ಪ್ಯಾಕೇಜ್ ಏನಾದ್ರು ಕೊಡ್ಬೇಕಂತ ನೋಡ್ಬಿಟ್ಟು ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡಿ. ಏನಾಗುತ್ತೆ, SDR MDR ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೆ ಮತ್ತೆ ಇದಕ್ಕೆ ಎಲ್ಲ ಇರ್ತದೆ, ಅದ್ರ ಮೇಲೆ ಮಾಡ್ತಾರೆ ಯಾವಾಗ್ಲೂ ಕೂಡ. ಅದನ್ನ ಏನಾಗ್ತದೆ, ಅದನ್ನ ಪಾಲಿಸಿ ಮೇಲೆ ಕೊಡ್ತಾರೆ. ಇಲ್ಲಿ ಕೇಳ್ತಾ ಇರೋದು ಸ್ಪೆಷಲ್ ಪ್ಯಾಕೇಜ್. ಆ ಸ್ಪೆಷಲ್ ಪ್ಯಾಕೇಜ್ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿರ್ತದೆ, ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಸ್ಪೆಷಲ್ ಪ್ಯಾಕೇಜ್ ಕೊಡ್ಬೇಕು. ಈಗ ಏನಾಗುತ್ತೋ ನೋಡ್ಬಿಟ್ಟು ನಾನು ಹೇಳ್ತಕ್ಕಂಥದ್ದು ಹೇಳ್ತೇನೆ.
0: ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಮತಕ್ಷೇತ್ರದ ಪ್ರಯಾಣಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಯಮಿತದ ಅಧ್ಯಕ್ಷ JT ಪಾಟೀಲ್ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನವನಗರದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಸಮಯದಲ್ಲಿ ಬಸ್ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇದೇ 29 ನಡೆಯಲಿರುವ ದಾವಣಗೆರೆಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಸಂಸ್ಥೆ BDT ಎಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿದ್ದು, ಇದೇ ತಿಂಗಳ ಅಂತ್ಯ ಅಥವಾ ಜೂನ್ ತಿಂಗಳಲ್ಲಿ ನಿವೇಶನ ವಿತರಣೆ ಮಾಡಲಾಗುವುದು ಎಂದು ಉಸ್ತುವಾರಿ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ CET ಅವಕಾಶ ನೀಡಬೇಕು, ಸಚಿವ ಡಾ.MC ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 MHz. ಕೆಲವರು ಈಗ ಭಾವಗೀತೆಗಳನ್ನು ಆಲಿಸೋಣ. ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರ ವಿರಚಿತ ಭಾವಗೀತೆಗಳು. ಮೊದಲಿಗೆ ಕೇಳಿ, ಮನಮೋಹನ ಸುರರೂಪಿನ ಚಿರಯೌವನ ಸುಂದರ, ಹಾಡಿದರೆ ರತ್ನಮಾಲಾ ಪ್ರಕಾಶ್.

0: ಕೆಳಗಡೆ ಇದುವರೆಗೆ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ವಿರಚಿತ ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712, ವೆಬ್ಸೈಟ್ gmu.ac.in.
2: ಲಿಕ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ liddkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ.

ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ ಕರೆ ಮಾಡಿ ಹಾಡಬಹುದು. ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ.

ಆಕಾಶವಾಣಿ ಕಾರವಾರ ಸಮಯ 7:34. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಬೀಳುಗೊಳಿವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ. ಹೆಣ್ಣು ಮಗುವನ್ನು

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ 19ನೇ ಉದ್ಯೋಗ ಮೇಳದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿವಿಧ ಸರ್ಕಾರಿ ಇಲಾಖೆ ಹಾಗೂ ಸಂಸ್ಥೆಗಳಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಗರಿಷ್ಠ ಆದ್ಯತೆ ನೀಡುವ ಮತ್ತು ಆ ಮೂಲಕ ಯುವಶಕ್ತಿಯ ಸಬಲೀಕರಣ ಮತ್ತು ರಾಷ್ಟ ನಿರ್ಮಾಣದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವ ಪ್ರಧಾನಿಯವರ ಬದ್ದತೆಗೆ ಈ ಉದ್ಯೋಗ ಮೇಳವು ಸಾಕ್ಷಿಯಾಗಿದೆ. ಈ ಮಹತ್ವದ ಯೋಜನೆಯು ಆರಂಭವಾದ ದಿನದಿಂದ ಈವರೆಗೆ ದೇಶಾದ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಲಾದಂತಹ 18 ಉದ್ಯೋಗ ಮೇಳಗಳ ಮೂಲಕ ಸುಮಾರು 12 ಲಕ್ಷ ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಇಂದು ನಡೆಯುತ್ತಿರುವಂತಹ 19ನೇ ಆವೃತ್ತಿಯ ಉದ್ಯೋಗ ಮೇಳವು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ಜಂಟಿಯಾಗಿ ಜರುಗಲಿದೆ. ಈ ಮೇಳದ ಮೂಲಕ ದೇಶದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಅಭ್ಯರ್ಥಿಗಳು ರೈಲ್ವೆ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ

0: ಉನ್ನತ ಶಿಕ್ಷಣ ಇಲಾಖೆ ಸೇರಿದಂತೆ ಸರ್ಕಾರದ ಪ್ರಮುಖ ಸಚಿವಾಲಯ ಮತ್ತು ಇಲಾಖೆಗಳಿಗೆ ನಿಯೋಜನೆಗೊಳ್ಳಲಿದ್ದಾರೆ. ಉದ್ಯೋಗ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ, ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಲಿದ್ದಾರೆ. ಸೆಮಿಕಂಡಕ್ಟರ್, ಬಾಹ್ಯಾಕಾಶ, ನವೀಕರಿಸಬಹುದಾದಂತಹ ಇಂಧನ ಮತ್ತು ಕೃತಕ ಬುದ್ದಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಅಪಾರ ಸಹಕಾರದ ಅವಕಾಶಗಳಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟಪತಿ ಭವನದಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಮತ್ತು ಅವರ ನಿಯೋಗಕ್ಕೆ ಗೌರವಾರ್ಥವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಔತಣಕೂಟದಲ್ಲಿ ಮಾತನಾಡಿದ ರಾಷ್ಟಪತಿಯವರು, ಭಾರತದ ಯುವ ಪ್ರತಿಭೆಗಳು ಮತ್ತು ತಾಂತ್ರಿಕ ಸಾಮರ್ಥ್ಯ ಸೈಪ್ರಸ್ನ ಆವಿಷ್ಕಾರ ಪರಿಸರ ವ್ಯವಸ್ಥೆಗೆ ಪೂರಕವಾಗಬಲ್ಲದು. ಮುಂಬರುವ ದಿನಗಳಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ಆರ್ಥಿಕ ಬಾಂಧವ್ಯ ಬಲಪಡಿಸಲು ಸೈಪ್ರಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅವರು ಸೈಪ್ರಸ್ನ ಸಾರ್ವಭೌಮತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಭಾರತದ ಅಚಲ ಬೆಂಬಲವನ್ನು ಪುನರುಚ್ಚರಿಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸೈಪ್ರಸ್ ಅಧ್ಯಕ್ಷರ ನಡುವಿನ ಉನ್ನತ ಮಟ್ಟದ ಮಾತುಕತೆಯ ನಂತರ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಜಾಗತಿಕ ಭಯೋತ್ಪಾದನೆ ನಿಗ್ರಹಕ್ಕಾಗಿ ವಿಶ್ವಸಂಸ್ಥೆಯ ಚೌಕಟ್ಟಿನಡಿಯಲ್ಲಿ ಅಂತಾರಾಷ್ಟೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶ ಸಿಸಿಐಟಿಯನ್ನು ಶೀಘ್ರವಾಗಿ ಅಂಗೀಕರಿಸುವಂತೆ ಜಂಟಿ ಕರೆ ನೀಡಲಾಯಿತು. ಭಯೋತ್ಪಾದನೆಗೆ ಧನ ಸಹಾಯ, ಅಕ್ರಮ ಹಣ ವರ್ಗಾವಣೆ, ಉಗ್ರರ ನೇಮಕಾತಿ ಸೇರಿದಂತೆ ಇತರ ಕಾರ್ಯಾಚರಣೆಗಳನ್ನು ತಡೆಯಲು ವಿಶ್ವಸಂಸ್ಥೆ ಮತ್ತು ಹಣಕಾಸು ಕ್ರಿಯಾ ಕಾರ್ಯಪಡೆ ಮೂಲಕ ಜಂಟಿ ಕ್ರಮವನ್ನು ವಹಿಸಲು ಸಮ್ಮತಿಸಲಾಗಿದ್ದು, ಮಾಹಿತಿ ವಿನಿಮಯಕ್ಕಾಗಿ ಭಯೋತ್ಪಾದನೆ ನಿಗ್ರಹ ಜಂಟಿ ಕಾರ್ಯಪಡೆ ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ. ರಕ್ಷಣಾ ವಲಯದಲ್ಲಿ ಸೈಬರ್ ಭದ್ರತೆಗೆ ವಿಶೇಷ ಆದ್ಯತೆಯನ್ನು ನೀಡಲಾಗಿದ್ದು, ಉಭಯ ದೇಶಗಳ ರಕ್ಷಣಾ ಸಚಿವಾಲಯಗಳ ನಡುವೆ 2026 ರಿಂದ 2031 ಅವಧಿಯ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಮಾರ್ಗಸೂಚಿಗಳನ್ನು ಅಂತಿಮಗೊಳಿಸಲಾಗಿದೆ. ಇದರ ಜೊತೆಗೆ ಸುದೀರ್ಘ ನೌಕಾ ಪರಂಪರೆ ಹೊಂದಿರುವ ಭಾರತ ಮತ್ತು ಸೈಪ್ರಸ್ ರಾಷ್ಟಗಳು ಕಡಲ ವಲಯದಲ್ಲಿ ತಮ್ಮ ಸಹಕಾರ ವಿಸ್ತರಿಸಲು ಸಹಮತವನ್ನು ಕೂಡ ವ್ಯಕ್ತಪಡಿಸಿವೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದ್ದು, ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಸಮಾಧಿ ಮತ್ತು ವಿಕ್ಟೋರಿಯಾ ಸ್ಮಾರಕಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ನಂತರ ನವದೆಹಲಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಕೂಡ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೊ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನಿವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟೆಗಿ ಭಾಗಿಯಾಗಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಭಾರತೀಯ ಸೇನೆಯ ಅಧಿಕಾರಿ ಮೇಜರ್ ಅಭಿಲಾಷಾ ಬರಾಕ್ ಪ್ರತಿಷ್ಠಿತ 2025 ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೇಜರ್ ಅಭಿಲಾಷಾ ಅವರು ಪ್ರಸ್ತುತ ಲೆಬನಾನ್ನಲ್ಲಿನ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನ ಮಹಿಳಾ ತಂಡದ ಕಮಾಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಭಾರತೀಯ ಸೇನೆಯ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಅವರು ಈ ಅತ್ಯುನ್ನತ ಜಾಗತಿಕ ಗೌರವಕ್ಕೆ ಪಾತ್ರರಾಗುತ್ತಿರುವಂತಹ ಮೂರನೆಯ ಭಾರತೀಯ ಶಾಂತಿ ಪಾಲನಾ ಅಧಿಕಾರಿಯಾಗಿದ್ದಾರೆ. ಈ ಮೊದಲು 2019 ಮೇಜರ್ ಸುಮನ್ ಗವಾನಿ ಹಾಗೂ 2023 ಮೇಜರ್ ರಾಧಿಕಾ ಸೇನ್ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು. ಲಿಂಗ ಸಮಾನತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಮಹಿಳೆಯರು ಶಾಂತಿ ಮತ್ತು ಭದ್ರತೆ ಕುರಿತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯವನ್ನು ಅನುಷ್ಠಾನಗೊಳಿಸುವಲ್ಲಿ ಅಸಾಧಾರಣ ಬದ್ದತೆ ಪ್ರದರ್ಶಿಸುವ ಮಿಲಿಟರಿ ಶಾಂತಿ ಪಾಲಕರಿಗೆ ಈ ಗೌರವವನ್ನು ನೀಡಲಾಗುತ್ತದೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದು,

0: ಇಂಧನ ಪೂರೈಕೆ ಸಂಪೂರ್ಣ ಸ್ಥಿರವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವಾಲಯ, ಸಾರ್ವಜನಿಕರು ಆತಂಕದಿಂದ ಇಂಧನ ಖರೀದಿ ಮಾಡುವುದನ್ನು ಬಿಟ್ಟು ತಮಗೆ ಅಗತ್ಯ ಇರುವಷ್ಟು ಮಾತ್ರ ಖರೀದಿ ಮಾಡಬೇಕು ಎಂದು ಸಲಹೆ ನೀಡಿದೆ. ಕೆಲವು ಇಂಧನ ಮಾರಾಟ ಮಳಿಗೆಗಳಲ್ಲಿ ಕಂಡುಬಂದಿರುವಂತಹ ತಾತ್ಕಾಲಿಕ ಒತ್ತಡಗಳನ್ನು ತೈಲ ಮಾರುಕಟ್ಟೆ ಕಂಪನಿಗಳು ನಿರಂತರ ಉಸ್ತುವಾರಿ ಹಾಗೂ ವ್ಯವಸ್ಥಿತ ವಿತರಣೆಯ ಮೂಲಕ ಪರಿಹರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದೆ. ಪ್ರಸ್ತುತ ಇಂಧನಕ್ಕೆ ಹೆಚ್ಚಿನ ಬೇಡಿಕೆ ಇರುವ ಸಮಯವಾಗಿದ್ದರೂ ಸಾರ್ವಜನಿಕರ ಸಹಕಾರ ಮತ್ತು ಜವಾಬ್ದಾರಿಯುತ ಬಳಕೆ ಎಲ್ಲರಿಗೂ ಸುಲಭವಾಗಿ ಇಂಧನ ಸಿಗುವಂತೆ ಮಾಡಲು ಸಹಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ತಮ್ಮ ಪತಿ ಅಬ್ರಾಹಿಂ ವಿಲಿಯಮ್ಸ್ ಅವರಿಗೆ ಅತ್ಯಂತ ಅಪರೂಪದ ಮೂಳೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಮುಂಬರುವ ಜೂನ್ 30ರಿಂದ ಜಾರಿಗೆ ಬರುವಂತೆ ತಾವು ಹುದ್ದೆಯಿಂದ ಕೆಳಗೆ ಇಳಿಯುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರದಲ್ಲಿ ತುಳಸಿ ಗಬ್ಬಾರ್ಡ್ ಕಳೆದ 1.5 ವರ್ಷದಿಂದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿಯ ಹುದ್ದೆಗೆ ತಮಗೆ ನೀಡಿದ ಅತ್ಯುತ್ತಮ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಹೈದರಾಬಾದ್ ತಂಡ ನೀಡಿದಂತಹ 256 ರನ್ಗಳ ಬೃಹತ್ ಗುರಿಯನ್ನು ಕಲಬಿಸಲು ವಿಫಲವಾದಂತಹ ಆರ್ಸಿಬಿ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 200 ರನ್ ಗಳಿಸಿ ಸೋಲನ್ನು ಅನುಭವಿಸಿತು. ಆದರೂ ಉತ್ತಮ ನೆಟ್ ರನ್ ರೇಟ್ ಹಿನ್ನೆಲೆಯಲ್ಲಿ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಖಚಿತಪಡಿಸಿಕೊಂಡಿತು. ಇಂದು ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ದ ಸೆಣಸಾಟ ನಡೆಯಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಗಳನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಣೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್ ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ. ರಾಷ್ಟಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 MHz. ಈಗ ಚಿತ್ರಗೀತೆಗಳು. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ರಸಿಕ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಗುಳುಕಟ್ಟಿ ಸಾಯಿ ಬಾಲ್, ಸೊಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ರೇಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ,
5: ಸಿಕ್ಕಿದ್ರು.
6: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ಮುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
9: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
8: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ, ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
10: ನನ್ನ ದೋಣಿ ಚಿತ್ರದ ಗೀತೆ ಹಾಡಿದರೆ ಎಸ್ ಜಾನಕಿ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಕೇಳಿದರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನು ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನು ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
1: ಮಂಜುಳ ಗುರುರಾಜ್ ಅವರು ಹಾಡಿರುವ ಶ್ರುತಿ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ಎಸ್ ಎ ರಾಜ್ಕುಮಾರ್ ಅವರದು.

ಕೆಲವರು ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 8:00 ಇನ್ನು ಮುಂದೆ ಹಿಂದಿಯಲ್ಲಿ, 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಶ್ರೋತೃಗಳೇ, ಕಳೆದ ಕೆಲ ದಿನಗಳಲ್ಲಿ ನಾವು ಆಕಾಶವಾಣಿಯ ಸ್ವಾಯತ್ತತೆಗಾಗಿ ನಿಯೋಜಿತವಾದ ಚಂದಾ ಕಮಿಟಿ, ವರ್ಗೀಸ್ ಕಮಿಟಿ, ಸರ್ಕಾರಿಯಾ ಕಮಿಟಿ ಹಾಗೂ ಜೋಶಿ ಕಮಿಟಿಯ ವರದಿಗಳನ್ನು, ಆ ನಂತರದ ಚರ್ಚೆಗಳನ್ನು ಕೇಳಿದ್ವಿ. ಇಂದು ಆಕಾಶವಾಣಿಯ ರಚನಾ ವ್ಯವಸ್ಥೆಯನ್ನ ತಿಳಿದುಕೊಳ್ಳೋಣ. ಆಕಾಶವಾಣಿ ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಮಂತ್ರಾಲಯದ ಅಡಿಯಲ್ಲಿ ಇರುವ ಅನೇಕ ವಿಭಾಗಗಳಲ್ಲಿ ಬಹುದೊಡ್ಡ ವಿಭಾಗ. ಸರ್ಕಾರದ ಮಟ್ಟದಲ್ಲಿ ಇದು ರಾಜ್ಯ ಸಚಿವರಿಂದ ನಿರ್ವಹಿಸಲ್ಪಡುತ್ತದೆ. ಅವರ ಸಹಾಯಕರಾಗಿ ಕಾರ್ಯದರ್ಶಿ ಹಾಗೂ ಇತರ ಸೆಕ್ರೆಟೇರಿಯೇಟ್ ಅಧಿಕಾರಿಗಳಿರುತ್ತಾರೆ. ವಿಭಾಗ ಮಟ್ಟದಲ್ಲಿ ಡೈರೆಕ್ಟರ್ ಜನರಲ್ ಅವರು ಮುಖ್ಯಸ್ಥರಾಗಿದ್ದು ಅವರಿಗೆ ಸಹಾಯಕರಾಗಿ ವಿವಿಧ ಅಧಿಕಾರಿಗಳಿರುತ್ತಾರೆ. ಭಾರತ ಸರ್ಕಾರವು ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಂಬ ಸ್ವಾಯತ್ತ ಸಂಸ್ಥೆಯನ್ನು, ಆಕಾಶವಾಣಿ ಹಾಗೂ ದೂರದರ್ಶನಗಳನ್ನು ಸರ್ಕಾರಿ ಹಿಡಿತದಿಂದ ಮುಕ್ತಗೊಳಿಸುವ ಸದುದ್ದೇಶದಿಂದ ಸ್ಥಾಪಿಸಿದೆ. 1997 ನವೆಂಬರ್ 23 ಅಸ್ತಿತ್ವಕ್ಕೆ ಬಂದ ಈ ಸಂಸ್ಥೆ ಪ್ರಸಾರ ಭಾರತಿ ಬೋರ್ಡ್ನಿಂದ ನಿರ್ವಹಿಸಲ್ಪಡುತ್ತಿದೆ. ಬೋರ್ಡಿನ ಮೂಲ ಉದ್ದೇಶ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯನ್ನು ಕಾರ್ಯಕ್ರಮಗಳ ಮೂಲಕ ನೀಡುತ್ತಾ ಜನಹಿತ ಸೇವೆಯನ್ನು ಮಾಡುವುದು. 1990 ಪ್ರಸಾರ ಭಾರತಿ ಕಾಯ್ದೆಯನ್ವಯ ಸಂಸ್ಥೆಯ ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸುವ ಹಾಗೂ ಕಾರ್ಯರೂಪಕ್ಕೆ ತರುವ ಗುರುತರವಾದ ಜವಾಬ್ದಾರಿ ಪ್ರಸಾರ ಭಾರತಿ ಬೋರ್ಡಿನ ಮೇಲಿದೆ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಿಇಒ ಪ್ರಸಾರ ಭಾರತಿ ಬೋರ್ಡ್ನ ನಿಯಂತ್ರಣ ಹಾಗೂ ಸುಪರ್ದಿಯಲ್ಲಿ ಕಾರ್ಯನಿರ್ವಹಿಸುವ ಅತ್ಯುಚ್ಚ ಅಧಿಕಾರಿ. ದೆಹಲಿಯ ಪಾರ್ಲಿಮೆಂಟ್ ರಸ್ತೆ

0: ಸಮೀಪದಲ್ಲಿರುವ ಪಿಟಿಐ ಕಟ್ಟಡದಲ್ಲಿ ಇರುವ ಪ್ರಸಾರ ಭಾರತಿ ಕೇಂದ್ರ ಕಾರ್ಯಾಲಯದಿಂದ ಸಿಇಒ, ಮೆಂಬರ್ ಪರ್ಸನಲ್ ಹಾಗೂ ಮೆಂಬರ್ ಫೈನಾನ್ಸ್ ಇವರು ಕಾರ್ಯನಿರ್ವಹಿಸುತ್ತಾರೆ. ಇವರಿಗೆ ಪ್ರಸಾರ ಭಾರತಿ ಸೆಕ್ರೆಟೇರಿಯೇಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇತರ ಅಧಿಕಾರಿಗಳು ಕಾರ್ಯಯೋಜನೆ ಅನುಷ್ಠಾನ ಮುಂತಾದ ಗುರುತರ ಜವಾಬ್ದಾರಿಗಳೊಂದಿಗೆ ಬಜೆಟ್, ಲೆಕ್ಕಪತ್ರ ಇನ್ನಿತರ ಆರ್ಥಿಕ ವಿಷಯಗಳ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತಾರೆ. ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ವಿಭಾಗವನ್ನು ಹೊಂದಿದ್ದು ಅವುಗಳ ಕಚೇರಿಗಳು ಮುಂಬೈ, ನವದೆಹಲಿ, ಕೋಲ್ಕತ್ತಾ, ಚೆನ್ನೈ, ಬೆಂಗಳೂರು, ಹೈದರಾಬಾದ್, ತಿರುವನಂತಪುರ ಹಾಗೂ ಗೌಹಾತಿಗಳಲ್ಲಿವೆ. ಈ ವಿಭಾಗದ ಒಂದು ಶಾಖೆಯು ಕೊಚ್ಚಿಯಲ್ಲಿದೆ. ಈ ಕಚೇರಿಗಳು ಆಕಾಶವಾಣಿ ಹಾಗೂ ದೂರದರ್ಶನದ ಮಾರುಕಟ್ಟೆ ಕಾರ್ಯಗಳನ್ನು ನೋಡಿಕೊಳ್ಳುತ್ತವೆ. ಆಕಾಶವಾಣಿ ಹಾಗೂ ದೂರದರ್ಶನದ ಡೈರೆಕ್ಟೊರೇಟ್ಗಳು ಪ್ರತ್ಯೇಕ ಡೈರೆಕ್ಟರ್ ಜನರಲ್ ಅನ್ನು ಮುಖ್ಯಸ್ಥರನ್ನಾಗಿ ಹೊಂದಿವೆ. ಅವರು ಸಿಇಒ, ಮೆಂಬರ್ ಫೈನಾನ್ಸ್ ಹಾಗೂ ಮೆಂಬರ್ ಪರ್ಸನಲ್ ಇವರ ನಿಕಟ ಸಂಪರ್ಕದೊಂದಿಗೆ ಆಕಾಶವಾಣಿ ಹಾಗೂ ದೂರದರ್ಶನದ ದಿನನಿತ್ಯದ ಕಾರ್ಯಕಲಾಪಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಾರೆ. ಆಕಾಶವಾಣಿ ಹಾಗೂ ದೂರದರ್ಶನದಲ್ಲಿ ಪ್ರಮುಖವಾಗಿ 4 ಕಾರ್ಯವಿಭಾಗಗಳಿವೆ. ಅವು ಕಾರ್ಯಕ್ರಮ ವಿಭಾಗ, ತಾಂತ್ರಿಕ ವಿಭಾಗ, ಆಡಳಿತ ಹಾಗೂ ಹಣಕಾಸಿನ ವಿಭಾಗ ಮತ್ತು ವಾರ್ತಾ ವಿಭಾಗ. ಈ ವಿಭಾಗಗಳ ವಿವರಣೆಯನ್ನು ನಾಳೆ ಕೇಳೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 8:35 ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ
2: ಆಕಾಶ ಬುಟ್ಟಿ

0: ಪ್ರೀತಿಯ ಕೇಳುವರೆ ನಮಸ್ಕಾರ. ಆಕಾಶವಾಣಿಗೆ 90 ತುಂಬಿದ ಸಂದರ್ಭದಲ್ಲಿ ಈ ದಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ಕಿರುತೆರೆ ರಂಗಭೂಮಿ ಚಲನಚಿತ್ರ ಕಲಾವಿದ ರಂಗಕರ್ಮಿ ಪ್ರಕಾಶ್ ಬೆಳವಾಡಿ.
1: ನನಗೆ ತುಂಬಾ ಪ್ರೀತಿಯಾದ ಒಂದು ವಿಷಯ ಅಂದ್ರೆ ನನಗೆ ಆಲ್ ಇಂಡಿಯಾ ರೇಡಿಯೋ. ನಾನು ಚಿಕ್ಕ ವಯಸ್ಸಿಂದ ನಾವು ನಮ್ಮ ಮನೆಯಲ್ಲಿ ನಾನು ನನ್ನ ತಂಗಿ ಸುಧಾ ನಮ್ಮ ತಾಯಿ ನಾವು ರೇಡಿಯೋ ಫ್ಯಾನ್ಸ್. ನಾವು ಯಾವಾಗೂ ರೇಡಿಯೋ ಕೇಳ್ತಾ ಇದ್ವಿ. ಎಲ್ಲೇ ಆಟ ಆಡ್ತಾ ಇದ್ರು ನಾವು ನಂದನ ಬೃಂದಾವನ ಅಂದ್ರೆ ಓಡ್ ಬಂದ್ಬಿಡ್ತಿದ್ವಿ ಕೇಳೋದಕ್ಕೆ. ಚಿಕ್ಕ ವಯಸ್ಸಿಂದ ನನಗೆ ಎಲ್ಲ ರಾಜ್ಕುಮಾರ್ ಹಾಡುಗಳು, ನಾನು ನನ್ನ ಹೆಂಡತಿ ಮನೇಲಿ ಎಲ್ಲ ರಾಜ್ಕುಮಾರ್ ಹಾಡುಗಳು, ಎಲ್ಲ ಕನ್ನಡ ಹಳೇ ಹಾಡುಗಳು, ನೀರಿನಲ್ಲಿ ಅಲೆ ಮುಂಗಡೆಯಿಂದ ಹಿಡಿದು ಎಲ್ಲ ಹಾಡು ಬರುತ್ತೆ ನಮಗೆ. ನಾವು ರೇಡಿಯೋಯಿಂದನೇ ಕಲ್ತಿದ್ದು. ನಮಗೆ ಜಗತ್ತು ಅರಿವಿಗೆ ನಮ್ಮ ಅರಿವಿಗೆ ಬಂದಿದ್ದೆ ರೇಡಿಯೋಯಿಂದ. ಆಯ್ತಾ, ನನ್ನ ಫೇವ್ರೇಟ್ ಈಗಲೂ ಚಾನೆಲ್ ಅಂದರೆ ರೇಡಿಯೋ, ಆಲ್ ಇಂಡಿಯಾ ರೇಡಿಯೋ. ಅದರಲ್ಲೂ ನಾನು ವಿವಿಧ ಭಾರತಿ ಏನಾದ್ರು ಸಿಗೋ ಅಂದರೆ ವಿವಿಧ ಭಾರತಿ ಹಾಕೊಂಡಿರ್ತೀನಿ. ಆಯ್ತಾ, ನ್ಯೂಸನ್ನು ನಾನು ಬರೀ ರೇಡಿಯೋಯಿಂದನೇ ಮೊದಲು ಕೇಳ್ತಾ ಇದ್ದೆ. ಈಗ ಬೇರೆ ಬೇರೆ ಕಡೆ ನ್ಯೂಸ್ ಬರುತ್ತೆ, ಆದರೂ ನನಗೆ ಆಲ್ ಇಂಡಿಯಾ ರೇಡಿಯೋಲಿ ನ್ಯೂಸ್ ಬರೋ ಥರ ನನಗೆ ಬೇರೆ ಕಡೆ ಬರಲ್ಲ ಅಂತ ಅನ್ಸುತ್ತೆ ಈಗಲೂ. ಆದರೆ ಅದು ಗೌರ್ಮೆಂಟ್ ಕಂಟ್ರೋಲ್ ಇರೋದ್ರಿಂದ ಅದು ಎಲ್ಲಾನು ಹೇಳೋದಕ್ಕಾಗಲ್ಲ, ಅದನ್ನು ಒಪ್ಕೋತೀನಿ ನಾನು. ಬಟ್ ನ್ಯೂಸ್ ಬೇರೆ ಥರ ಬರೋಕ್ಕೆ ನಮ್ಗೆ ಸಾಧ್ಯ ಇದೆ. ರೇಡಿಯೋದ ನಿಮ್ಗೊಂದು ಹೇಳ್ತೀನಿ, ಯಾರೋ ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ, ಎಂ ಟಿ ವಿ ಅವರು ಮೊದಲ ಹಾಡು ಮಾಡಿದ್ದು ಒಂದು ವಿಡಿಯೋ ಅವರು ತೋರಿಸಿದ್ದು. ರೇಡಿಯೋ ಕಾಲ ಮುಗೀತು, ಈಗ ಇದು ಎಂ ಟಿ ವಿ ಇದು ವಿಡಿಯೋ ಕಾಲ ಬಂದಿದೆ ಅನ್ನೋ ಥರದ್ದು ಹಾಡು ಮಾಡಿದ್ರು ಅಂತಾರೆ, ಮೊದಲು ಮಾಡಿದ್ದು. ರೇಡಿಯೋ ಇನ್ನೂ ಇದೆ, ಆದರೆ ಈ ವರ್ಷ ಡಿಸೆಂಬರ್ ಕಡೆಯಲ್ಲಿ ಎಂ ಟಿ ವಿ ಕ್ಲೋಸ್ ಆಗುತ್ತೆ.

ರೇಡಿಯೋ ಇನ್ನೂ ಇದೆ. ಇನ್ನೊಂದು ಹೇಳ್ತೀನಿ, ಆಗಿಂದ ಈಗ ನಿಮ್ಮ ಚಾನೆಲ್ಗಳು ಜಾಸ್ತಿ ಆಗಿದೆ ರೇಡಿಯೋದು, ಆಯ್ತಾ? ಅದು ನಾನು ಎಷ್ಟೇ ಒಂದು ಆಲ್ ಇಂಡಿಯಾ ರೇಡಿಯೋ ಅದು ಒಂಥರದ್ದು ಮನೋಪಲಿ ಇತ್ತು ಅಂತ ಹೇಳಿದ್ರು, ಆಲ್ ಇಂಡಿಯಾ ರೇಡಿಯೋ ಇಲ್ಲದೆ ಹೋಗಿದ್ದಿದ್ರೆ ಎಲ್ಲ ಭಾಷೆಗಳಿಗೂ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಆ ಭಾಷೆಯಲ್ಲಿ ಡೈಲೆಕ್ಟ್ಸ್ಗೂ ಒಂಥರದ್ದು ರೆಪ್ರೆಸೆಂಟೇಷನ್ ಕೊಡೋ ಥರ ದುಡ್ಡನ್ನ ಯೋಚನೆ ಮಾಡಿದೆ, ದೇಶವನ್ನ ಯೋಚನೆ ಮನಸ್ಸಿನಲ್ಲಿಟ್ಕೊಂಡು ದೇಶದ ಜನತೆ ದೇಶದ ಪ್ರತಿಭೆ ಅದು ಅದರ ಮತ್ತೆ ಅದರ ವೈವಿಧ್ಯತೆ ಅದನ್ನ ಮನಸ್ಸಿನಲ್ಲಿಟ್ಕೊಂಡು ಮಾಡ್ತಾ ಇದ್ದಿದ್ದು ಆಗೂ ಅಷ್ಟೇ ಈಗೂ ಅಷ್ಟೇ, ಅಂದ್ರೆ ಆಕಾಶವಾಣಿ ಮುಂದೆ ಇದ್ದಿದ್ದು. ಆಗಾಗಿದ್ದ ಭಾರತಕ್ಕೆ ಆಕಾಶವಾಣಿ ಇಲ್ಲದೆ ಇದ್ರೆ ಅಪಾಯ ಆಗಿರೋದು, ಯಾಕೆಂದ್ರೆ ಒಂದು ಅನಿವನ್ ಆಗಿ ರೆಪ್ರೆಸೆಂಟೇಷನ್ ಆಗಿರೋದು ಅದು ಒಂದು. ಆದ್ರೆ ಹಿಂದಿ ಹೇರಿಕೆ ಇತ್ತು, ಅದೊಂದು ಬಿಟ್ಟರೆ ಇನ್ನು ಇನ್ನು ಮಿಕ್ಕಿದ್ದೆಲ್ಲ ರೀತಿಯಲ್ಲೂ ಆಕಾಶವಾಣಿ ಎಲ್ಲರಿಗೂ ರೆಪ್ರೆಸೆಂಟೇಷನ್ ಕೊಡ್ತಾರೆ ಇತ್ತು. ಅದಕ್ಕಾಗಿ ನಮಗೆ ನಮ್ಮ ನಮ್ಮ ಸಿನಿಮಾಗಳ ಬಗ್ಗೆ ನಮ್ಗೆ ಅರಿವು ಬರ್ತಾ ಇದ್ದಿದ್ದು ಅದಕ್ಕೆ. ಎರಡನೇದು, ನಿಮ್ಮಲ್ಲಿ ಯಾರು ಹೇಳ್ತಾರೆ ಅದು ಗೊತ್ತಿಲ್ಲ, ಸಿ ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ಪ್ಲೇಡ್ ಎ ಯುನೀಕ್ ಕಾಂಟ್ರಿಬ್ಯೂಟರಿ ಪಾರ್ಟ್ ಇನ್ ಯುನೈಟಿಂಗ್ ಇಂಡಿಯಾ. ಓಕೆ, ನಿಮ್ಗೊಂದು ಸ್ಟೋರಿ ಹೇಳ್ತೀನಿ. ಇವರು ಆಶಾ ಭೋಸ್ಲೆ ಅವರು ಪ್ರಾಣ್ ಜಾಯ ಪರ್ ಪಚನ್ನ ಚಾಯ ಅನ್ನೋ ಸಿನಿಮಾದಲ್ಲಿ ಒಂದು ಹಾಡು ಹೇಳಿದರು, ಅದು ಅದನ್ನು ಅದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದು ಒಪಿನಯ್ಯರ್. ಒಪಿನಯ್ಯರು ಮತ್ತು ಆಶಾ ಭೋಸ್ಲೆ ಅವರಿಗೆ ಒಂದು ಸಂಬಂಧ ಇತ್ತು, ತುಂಬ ವರ್ಷ ಒಟ್ಟಿಗೆ ಇದ್ದರು ಅವರು. ಅದೇನು ಜಗಳ ಆಗಿ ಆ ಸಿನಿಮಾದ ಟೈಮಲ್ಲಿ ಅವರು ಸಪರೇಟ್ ಆಗಿಬಿಟ್ರು. ಆವಾಗ ಹಾಡು ಹೇಳಬೇಕಾದ್ರೆ ಆ್ಯಕ್ಚುಲಿ ಆ ಲಿರಿಕ್ಸಲ್ಲಿ ಬರುತ್ತೆ, ನಮ್ಮ ಕಾಶನ ಹೋದೆ ಹಮ್ಕ ಜುದಾಯಿ, ಅಂದ್ರೆ ನಮ್ಮಿಬ್ಬರ ಸಪರೇಷನ್ ಆಗೋದಾಗಿದ್ದರೆ ಇಂಥ ಭಾವನೆ ನನಗೆ ಬರ್ತಿರ್ಲಿಲ್ಲ ಅನ್ನೋರು ಆ ಲೈನ್ ಹೇಳ್ತಾ ಸ್ಟುಡಿಯೋದಲ್ಲಿ ಅಳ್ತಾ ಹೇಳೋರಂತೆ ಆ ಲೈನ್ ಅನ್ನೋರು. ಆ ಸಾಂಗನ್ನ ಆ ಪ್ರೊಡ್ಯೂಸರ್ ಇಷ್ಟಪಡಲಿಲ್ಲೋ ಅಥವಾ ಈ ಸಪರೇಷನ್ ಆಗಿದ್ದರಿಂದ ಆಶಾ ಅವ್ರು ಇಷ್ಟಪಡಲಿಲ್ಲೋ ಅದು ಸಿನಿಮಾದಲ್ಲಿ ಇರಲಿಲ್ಲ ಅದು, ಆಯ್ತಾ? ಬಟ್ ದಟ್ ಸಾಂಗ್ ಆಲ್ ಇಂಡಿಯಾ ರೇಡಿಯೋದಲ್ಲಿ ಹಿಟ್ ಆಗಿಬಿಟ್ಟಿತ್ತು, ಮತ್ತೆ ಫಿಲ್ಮ್ ಫೇರ್ ಅವಾರ್ಡು ಅವ್ರಿಗೆ ಆ 5ನೇ ಸಲಿಯೋ 6ನೇ ಸಲಿಯೋ ಆ ಸಾಂಗಿಗೆ ಆಶಾ ಅವ್ರಿಗೆ ಬಂತು. ಚೈನ್ ಸೆ ಹಮ್ಕೊ ಕಭಿ ಆಪ್ನೆ ಜಿನೆ ನಾ ದಿಯಾ, ಅದು ಸಾಂಗು.

0: ಆಲ್ ಇಂಡಿಯಾ ರೇಡಿಯೋ ಇಲ್ಲದೆ ಇದ್ರೆ ಐ ಡೋಂಟ್ ಥಿಂಕ್ ಇಂಡಿಯಾ ವುಡ್ ಹ್ಯಾವ್ ಬಿನ್ ಆಸ್ ಯುನೈಟೆಡ್ ಆಸ್ ಇಟ್ ಕುಡ್ ಬಿಕಮ್ ಲೇಟರ್. ಅಂಡ್ ಆಲ್ ಇಂಡಿಯಾ ರೇಡಿಯೋ ಯುನೀಕ್ ಕಾಂಟ್ರಿಬ್ಯೂಷನ್ ನಮಗೂ, ಒಂದು ಕೇಂದ್ರ ಸರ್ಕಾರಕ್ಕೂ ನಮಗೂ, ದೆಹಲಿಗೂ ನಮಗೂ, ಮತ್ತೆ ಭಾರತ ಅನ್ನೋ ಒಂದು ಪರಿಕಲ್ಪನೆಗೂ ಕೊಂಡಿ ಇದ್ದಿದ್ದೆ ಆಕಾಶವಾಣಿ. ಅದು ತುಂಬಾ ದೊಡ್ಡದು, ಅದನ್ನ ಆಕಾಶವಾಣಿನೂ ಮರಿಬಾರದು ಅಂತ ನಾನು ಹೇಳ್ತೀನಿ.
1: ಸುಷ್ಮಾ ಸ್ವರಾಜ್ ಅವರು ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆಗಿದ್ದಾಗ ನೀವು ಅವರನ್ನ ಒಂದು ದೀರ್ಘ ಸಂದರ್ಶನ ಮಾಡಿ ಅದು ಇಡೀ ಎರಡು ಪೇಜ್ ಸ್ಪ್ರೆಡ್

0: ಇದರಲ್ಲಿ ಬಂತು ಅನ್ನೋದು. ಆಗ ಪ್ರಸಾರ ಭಾರತಿಯ ಒಂದು ಕಲ್ಪನೆ ಗರಿಗೆದರುತ್ತಾ ಇದ್ದ ಕಾಲ. ಈ ಹಿನ್ನೆಲೆಯಲ್ಲಿ ಪ್ರಸಾರ ಭಾರತಿ ಒಂದು ಸ್ವಾಯತ್ತ ಸಂಸ್ಥೆ ಮಾಡಿದ ಪರಿಕಲ್ಪನೆ ಏನಿತ್ತು, ಅದು ನೆನಪಿದ್ದರೆ ಒಂಚೂರು ಏನಾದರೂ ಹೇಳಬಹುದ ಸರ್?
1: ನೋಡಿ, ನಾನು ಅವಾಗ ನಾನು ಹೋಗಿರ್ಲಿಲ್ಲ ಫಸ್ಟ್. ಅಯ್ಯೋ, ನಾನೇನ್ ಮಾಡಿದೆ, ನನ್ನ ಕೆಳಗಡೆ ಕೆಲಸ ಮಾಡ್ತಾ ಇದ್ದಿದ್ದ ಬಿಸ್ನೆಸ್ ಸೆಕ್ಷನ್ ಅಲ್ಲಿ ಇದ್ದ ಒಬ್ಬ ರಿಪೋರ್ಟರ್ಗೆ, ಬಿಸ್ನೆಸ್ ಹೆಡ್ ಆಗಿದ್ದ ಅವನು, ನಾನು ಅವ್ರಿಗೆ 13 ಪ್ರಶ್ನೆಗಳನ್ನ ಬರ್ಕೊಟ್ಟೆ ಅವ್ರನ್ನ ಕೇಳೋದಕ್ಕೆ. ಅವನು ಬೆಂಗಾಲಿನೋ ಅಸ್ಸಾಂ ಹುಡುಗನೋ ಅವನು, ಅವನು ಹೋಗಿ ಸುಷ್ಮಾ ಸ್ವರಾಜ್ ಅವ್ರನ್ನ ಭೇಟಿಯಾಗಿ ಪ್ರಶ್ನೆಗಳನ್ನ ಕೇಳಿದಾನು ಅವನು. ಅವ್ರು 2-3 ಪ್ರಶ್ನೆ ಆದ್ಮೇಲೆ ಅವ್ರು ತುಂಬಾ ಚುರುಕವರು, ಯಾರಪ್ಪ ನಿನಗೆ ಈ ಪ್ರಶ್ನೆ ಎಲ್ಲ ಕೇಳಿರೋದು ಅಂತ ಅವ್ರಿಗೆ ಗೊತ್ತಾಗಿದೆ. ಅವ್ರಿಗೆ ಗೊತ್ತಾಗಿಲ್ಲ ಪ್ರಶ್ನೆ ಅರ್ಥ ಅಂತ. ಇಲ್ಲ, ಅವನು ನಾನಲ್ಲ ಮೇಡಮ್, ನಮ್ಮ ಸೀನಿಯರ್ ಬರ್ಕೊಂಡು ಅವ್ರಿಗೆ ಬರಕ್ಕೆ ಹೇಳು ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗಿ ಮೀಟ್ ಮಾಡಿದೆ ಅವ್ರನ್ನ. ಅವ್ರು ಹೇಳಿದ್ರು, ನನಗೆ ಪೂರ್ತಿ ಅರ್ಥ ಆಗಲ್ಲ ಇದು, ನಾನು ಒಪ್ಕೋತೀನಿ ನಾನು, ಆದ್ರೆ ನಿಮ್ಮಂತವ್ರು ನಮ್ಮ ಗೈಡಿಂಗ್ ಕೌನ್ಸಿಲ್ ಇದರಲ್ಲಿ ಪ್ಯಾನಲ್ ಅಲ್ಲಿ ಇರಬೇಕು ಅಂತ ಹೇಳಿದ್ರು. ನಾನು ಹೇಳಿದಿಲ್ಲ, ನಾ ಜರ್ನಲಿಸ್ಟ್ ಇರಲ್ಲ ಅಂದೆ. ಮತ್ತೆ ಅವರು ಒಂದೊಂದಾಗಿ ಪ್ರಶ್ನೆಗಳ ಆನ್ಸರ್ ಮಾಡಿದ್ರು. ಅವ್ರು ಹೇಳಿದ್ರಲ್ಲಿ ಕೆಲವು ಹೇಳ್ತೀನಿ ನಿಮಗೆ. ನಾವು ಇಷ್ಟೊಂದು ಜನನ್ನ ಇಟ್ಕೊಂಡು ಪ್ರಸಾರ ಭಾರತಿನ ಒಂದು ಕಾರ್ಪೊರೇಷನ್ ಆಗಿ ರನ್ ಮಾಡೋ ತರದ್ ಇದ್ರೆ, ನಾವು ಅದ್ ಯಾವ್ದು, ಇವಾಗ ದೂರದರ್ಶನ್ ಅಂತಿತ್ತು, ಆಲ್ ಇಂಡಿಯಾ ರೇಡಿಯೋ ಅಂತಿತ್ತು, ಅದನ್ನೆಲ್ಲ ಸೇರಿ ಒಂದು ಪ್ರಸಾರ ಭಾರತಿ ಅಂತ ನಾವು ಮಾಡೋದಿದ್ರೆ, ನಾವು ಅಷ್ಟು ದೊಡ್ಡ ಕಾರ್ಪೊರೇಷನ್ ಅನ್ನ ಒಂದು ಕಾರ್ಪೊರೇಟೈಸ್ ಮಾಡಿದ್ರೆ ಒಂದು ಪ್ರಾಫಿಟ್ ಮೇಕಿಂಗ್ ಎಂಟಿಟಿ ತರದಾಗಬೇಕಾಗತ್ತೆ. ನಾವು ಹಂಗೆ ಅದನ್ನು ಗ್ರೋ ಮಾಡೋದಕ್ಕಾಗಲ್ಲ, ಜನ ಕೇಳಿದ್ದನ್ನೆಲ್ಲ ಕೊಡಕ್ಕಾಗಲ್ಲ. ದೇರ್ ವಾಸ್ ಅ ವೇ ಟು ಕಾರ್ಪೊರೇಟೈಸ್ ದಿಸ್ ಅಂಡ್ ಮೇಕ್ ಮನಿ, ಬಟ್ ಪ್ರಸಾರ ಭಾರತಿ ಶುಡ್ ನಾಟ್ ಗೆಟ್ ಇನ್ ಟು ಪ್ರೊಡಕ್ಷನ್. ವಾಟ್ ಹ್ಯಾಪನ್ಸ್ ಇಸ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ವಿಲ್ ಡೆವಲಪ್. ಇಫ್ ಯು ಆರ್ ಎ ಪ್ರೊಡಕ್ಷನ್ ಹೌಸ್ ಆಲ್ಸೋ, ಚಾನೆಲ್ ಅಂಡ್ ರೆಗ್ಯುಲೇಟಿಂಗ್ ಅಥಾರಿಟಿ, ಬಿಡಿಎ ತರ ಆಗ್ಬಿಡುತ್ತೆ. ಬಿಡಿ ವಿಲ್ ಆಲ್ಸೋ ಬಿಲ್ಡ್ ಟು ಕನ್ಸ್ಟ್ರಕ್ಷನ್, ಬಿಡಿ ಆಲ್ಸೋ ವಿಲ್ ಪ್ಲಾನಿಂಗ್, ಅಂದ್ರೆ ಇಟ್ಸ್ ಅ ಕಾಂಟ್ರಡಿಕ್ಷನ್. ಅದು ಆ ಪ್ರಿನ್ಸಿಪಲ್ ತಪ್ಪು. ಆ ಇದರಲ್ಲಿ ಅವರು ಹೇಳಿದ್ರು, ನಾವು ಆದಷ್ಟು ಅದನ್ನ ರೆಗ್ಯುಲೇಟರಿ ಆಗ ಮಾಡ್ತೀವಿ, ವಿ ವಿಲ್ ರನ್ ಇಟ್ ವಿತ್ ಸ್ಕೆಲಿಟಲ್ ಸ್ಟಾಫ್ ಫಾರ್ ಸೆಕ್ಯೂರಿಟಿ ಫಾರ್ ದ ನೇಷನ್. ವಿ ನೀಡ್ ದಿಸ್ ಅಂಡ್ ವಿ ನೀಡ್ ಇಟ್ ಫಾರ್ ನ್ಯೂಸ್, ಕರೆಂಟ್ ಅಫೇರ್ಸ್ ಅಂಡ್ ಫಾರ್ ಇಂಪಾರ್ಟಿಂಗ್ ಇಂಪಾರ್ಟೆಂಟ್ ಪಬ್ಲಿಕ್ ಇಂಟ್ರೆಸ್ಟ್ ಮೆಸೇಜಸ್, ಅಂದ್ರೆ ವ್ಯಾಕ್ಸಿನೇಷನ್ ಇರ್ಬೋದು, ಚೈಲ್ಡ್ ಮಾರ್ಟಾಲಿಟಿ ಇರ್ಬೋದು, ಹೆಲ್ತ್ ಇರ್ಬೋದು, ಇಂಥದ್ದು ಮಾಡೋದಕ್ಕೆ ಇಟ್ಕೋಬೇಕು. ಬಟ್ ಅದರ್ ಕಾರ್ಪೊರೇಟ್ ಕಮರ್ಷಿಯಲ್ ಆಕ್ಟಿವಿಟಿ ವಿ ಶುಡ್ ಗೆಟ್ ಔಟ್ ಆಫ್ ಅನ್ನೋ ಪ್ರಿನ್ಸಿಪಲ್ ಇದೆ ಅಂತ ಅವರು ಅವಾಗ ಹೇಳಿದ್ರು.
0: ಈಗ ಈ ನಮ್ಮ ಸಂದರ್ಶನವನ್ನ ಸುಖಾಂತ್ಯಗೊಳಿಸುವುದು ಹೇಗೆ?
1: ನಾವು ಆಕಾಶವಾಣಿ, ಪ್ರಸಾರ ಭಾರತಿ, ಈ ಸಂಸ್ಥೆ ಸಂಘಟನೆಗಳಿಗೆ, ಆಕಾಶವಾಣಿಗೆ ಮುಖ್ಯವಾಗಿ ನಾವು ಅಭಿನಂದನೆ ಹೇಳಿ, ಅದು ನಮ್ಗೆ ಕೊಟ್ಟಿರುವ ಕೊಡುಗೆಯನ್ನ, ನಮ್ಮ ಬಾಲ್ಯದಲ್ಲಿ ನಾವು ಯುವಕರಾಗಿದ್ದಾಗ ಈಗಲೂ ಆಗಾಗ ನಮಗೆ ಕೊಡುವ ಸುಖವನ್ನ, ನಮಗೆ ಭಾರತೀಯತೆಯನ್ನ ನಮ್ಮಲ್ಲೇ ಅಭಿವ್ಯಕ್ತಿಗೊಳಿಸುವ ಒಂದು ಸಾಧನ ಆಗಿರೋದ್ರಿಂದ ಅದು ಚಿರಕಾಲ ಉಳಿಯಲಿ, ಅದು ಅದರಿಂದ ನಮಗೆ ಮನರಂಜನೆ ಆಗಲಿ, ವಿಚಾರ ತಿಳಿಯಲಿ, ನಮಗೆ ನಾವು ಅಂತ ಅನಿಸ್ತಾನೆ ಇರಲಿ ಅಂತ ಹೇಳಿದ್ರು.
0: ತುಂಬಾ ಸಂತೋಷ ಸರ್, ನಿಮಗೆ ಎಷ್ಟೊಂದು ತೊಂದರೆಗಳು ಇದ್ದವು, ಆದ್ರೆ ಈ ಎಲ್ಲದರ ನಡುವೆ ವಿಶೇಷ ಅತಿಥಿಯಾಗಿ ಪಾಲ್ಗೊಂಡಿದ್ದೀರಿ, ನಿಮಗೆ ಸಾವಿರ ಸಾವಿರ ನಮನಗಳು. ನಮಸ್ಕಾರ ಸರ್.
1: ನಮಸ್ಕಾರ.
2: ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದವರು ಕಿರುತೆರೆ, ರಂಗಭೂಮಿ, ಚಲನಚಿತ್ರ ಕಲಾವಿದ, ರಂಗಕರ್ಮಿ ಪ್ರಕಾಶ್ ಬೆಳವಾಡಿ, ನಿರೂಪಣೆ ಹಾಗೂ ನಿರ್ಮಾಣ ಬಿಕೆ ಸುಮತಿ. ಕೇಳ್ತಾ ಇರಿ, ನಮ್ಮೊಂದಿಗಿರಿ, ಇದು ಆಕಾಶವಾಣಿ. ಆಕಾಶ ಬುಟ್ಟಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

0: ತೊಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಹೆಣಗಾಡಿ ಹೋರಾಡಿ ಧರೆಯೊಳಗೆ ಸಲಿಸದೊಂದನು ಮಂದನೂ ದೈವ ಬಿಡದು. ಫಲವೇನು ಹೆಣಗಾಡಿ ಹೋರಾಡಿ ಧರೆಯೊಳಗೆ ಸಲಿಸದೊಂದನು ಮಂದನೂ ದೈವ ಬಿಡದು. ಹೊಲಸೆಲ್ಲ ವೆಲ್ಲಪಾಳ್ ಬಾಳ್ಗೆ ತಳಹದಿ ಇಲ್ಲ ಗಲಿಬಿಲಿ ದೆನಬೇಡ ಮಂಕುತಿಮ್ಮ. ಹೊಲಸೆಲ್ಲ ವೆಲ್ಲಪಾಳ್ ಬಾಳ್ಗೆ ತಳಹದಿ ಇಲ್ಲ ಗಲಿಬಿಲಿ ದೆನಬೇಡ ಮಂಕುತಿಮ್ಮ.

ಬದುಕಿನಲ್ಲಿ ವ್ಯರ್ಥ ಹೋರಾಟಕ್ಕೆ ಫಲ ಸಿಕ್ಕದು. ದೈವವು ಮಾತ್ರ ತನ್ನ ಇರಾದೆಗೆ ಅನುಗುಣವಾಗಿ ಎಲ್ಲವನ್ನೂ ಮಾಡುತ್ತದೆ. ಎಲ್ಲ ಜಾಗವೂ ಕೊಳಕಾಗಿದೆ. ಈ ಬದುಕಿಗೆ

ಬದುಕವಿಲ್ಲ ಎನ್ನಬಾರದು. ಏಕೆಂದರೆ ಬದುಕಿನ ಸ್ವರೂಪವೇ ಅಂತಹದು. ಬದುಕು ಅನ್ನೋದು ಮತ್ತೆ ಮತ್ತೆ ಡಿ ವಿ ಜಿ ಹೇಳೋ ಹಾಗೆ ಒಂದು ಹೋರಾಟ. ಹೇಳದಿರು ಹೋರಾಡಿ ಫಲವಿಲ್ಲವೆಂದು ಅನ್ನೋದು ಒಂದು ಕವಿವಾಣಿ. ಬದುಕಿನ ಹೋರಾಟ ಅಂದರೆ ಏನು? ಮತ್ತೆ ನಾವು ನೆನಪಿಸ್ಕೊಳ್ಬೇಕಾದದ್ದು, ಈ ಹೋರಾಟ ಅನ್ನೋದು ಯಾವುದರ ವಿರುದ್ಧವಾಗಿಯೋ, ಯಾವುದನ್ನು ಮಣಿಸಬೇಕು ಅನ್ನೋ ಕಾರಣದಿಂದಲೋ ಅನ್ನುವ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಆದರೆ ಕವಿ ಇಲ್ಲಿ ನಂಬಿಕೊಂಡಿರೋದು, ಬದುಕು ಹೋರಾಟವಾದರೂ ಕೂಡ ಆ ಹೋರಾಟದ ಫಲಾಫಲಗಳು ತನಗೆ ಸೀಮಿತವಾಗಿರೋದಲ್ಲ, ಅದನ್ನು ನಿರ್ಧರಿಸುವಂತಹ ಬೇರೆ ಯಾವುದೋ ಒಂದು ಶಕ್ತಿ ಇದೆ ಅನ್ನೋದನ್ನು. ಮತ್ತು ನಾವು ಹಿಂದಿನ ಅನೇಕ ವ್ಯಾಖ್ಯಾನಗಳ ಕಡೆಗೆ ಗಮನ ಹರಿಸಬೇಕಾಗತ್ತೆ. ಹಾಗಂದ ತಕ್ಷಣ ಮನುಷ್ಯನ ಹೋರಾಟಕ್ಕೆ ಬೆಲೆ ಇಲ್ಲವೇ? ಯಾಕೆಂತಂದರೆ ಫಲಾಫಲಗಳೆಲ್ಲ ಯಾವುದೋ ಒಂದು ಶಕ್ತಿ ನಿಯಂತ್ರಿಸ್ಬಿಡುತ್ತೆ ಅಂತಂದರೆ, ಹಾಗಾದ್ರೆ ನಾನು ಹೋರಾಡಿ ಫಲವೇನು ಅನ್ನುವ ನಿರಾಶೆ ಮೂಡುವುದು ಸಹಜ. ನಮಗೆ ಸಾಮಾನ್ಯ ಬದುಕಿನಲ್ಲಿ ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ, ನನ್ನ ಪ್ರಯತ್ನಕ್ಕಿಂತ ಕಡಿಮೆ ಪ್ರಯತ್ನ ಮಾಡಿರುವ ವ್ಯಕ್ತಿಗೆ ಹೆಚ್ಚು ಸುಲಭವಾಗಿ ಗೆಲುವು ಸಿಕ್ಕುತ್ತೆ, ಆದರೆ ನನಗೆ ಅಷ್ಟೊಂದು ಕಷ್ಟಪಟ್ಟಿದ್ದರೂ ಕೂಡ ಈ ಗೆಲುವು ಸಿಕ್ಕೋದಿಲ್ವಲ್ಲ ಅನ್ನೋಂತಹ ನಿರಾಶೆ ಕಾಡುತ್ತೆ. ಆದರೆ ಎಷ್ಟೋ ಸಲ ನಮ್ಮ ಕೆಲವು ಕವಿಗಳು ನಮ್ಮನ್ನು ಎಚ್ಚರಿಸಿದ್ದಾರೆ, ನಾವು ತಕ್ಕದಲ್ಲದ ಯಶಸ್ಸನ್ನು ಪಡೆದ್ರೆ ಅದು ನಿಜವಾದ ಯಶಸ್ಸು ಆಗೋದಿಲ್ಲ ಅಂತ. ಅಂದರೆ ಯಾವ ಕೆಲಸವನ್ನು ಮಾಡಿದ್ರೆ ನಮಗೆ ಯಶಸ್ಸು ಬರಬೇಕೋ ಅಂತಹ ಕೆಲಸವನ್ನು ಮಾಡಿ ಪಡೆಯುವ ಯಶಸ್ಸು ಶ್ರೇಯಸ್ಕರವಾದದ್ದೇ ಹೊರತು ಹೇಗೋ ಯಶಸ್ಸನ್ನು ಪಡೆಯುವುದಲ್ಲ. ಯಶಸ್ಸು ಮುಖ್ಯ ಅಲ್ಲ, ಮಾಡುವ ಪ್ರಯತ್ನ ನಮಗೆ ಮುಖ್ಯ. ಬದುಕು ಅನ್ನೋದು ಒಂದು ಪರೀಕ್ಷೆಯೇ ತಾನೆ, ಹೋರಾಟ ಅಂದರೆ ಪರೀಕ್ಷೆಯೇ. ಆ ಪರೀಕ್ಷೆ ಹೇಗಿರಬೇಕು ಅಂತಂದರೆ, ನಾವು ನೇರವಾಗಿ ಹೋಗಿ ಅದನ್ನು ಎದುರಿಸಬೇಕೇ ಹೊರತು ಗುರಿಯನ್ನು ಮುಟ್ಟೋದೇ ಮುಖ್ಯ ಅಲ್ಲ.

ಕೆಂಡ ಮುಸುಡಿಯ ದೈವವೆಲ್ಲವನು ದಹಿಸುತ್ತಿರೆ, ದಂಡಧರ ನತ್ತಲೆಲ್ಲವನು ಕೆಡಹುತ್ತಿರೆ. ಕೆಂಡ ಮುಸುಡಿಯ ದೈವವೆಲ್ಲವನು ದಹಿಸುತ್ತಿರೆ, ದಂಡಧರ ನತ್ತಲೆಲ್ಲವನು ಕೆಡಹುತ್ತಿರೆ. ಮುಂಡು ಘಾಸಿಯ ಲಾಭ ಪಿಂಡ ಮಾತ್ರವೂ ತಾನೆ, ಭಂಡ ಬಾಳಲೆ ನಮದು ಮಂಕುತಿಮ್ಮ. ಮುಂಡು ಘಾಸಿಯ ಲಾಭ ಪಿಂಡ ಮಾತ್ರವೂ ತಾನೆ, ಭಂಡ ಬಾಳಲೆ ನಮದು ಮಂಕುತಿಮ್ಮ.

ವಿಧಿ ಬೆಂಕಿಯಂತೆ ಎಲ್ಲವನ್ನೂ ಸುಟ್ಟು ಹಾಕುತ್ತಾ ಯಮನು ಎಲ್ಲವನ್ನೂ ನಾಶ ಮಾಡುತ್ತಾ ಇರುವಾಗ ಆಗುವ ಲಾಭ ಅತ್ಯಲ್ಪ. ಹೀಗಾಗಿದರ ನಡುವೆಯೇ ಬದುಕಬೇಕಾದ ನಮ್ಮದು ಬಂಡವಾಳೇ ಸರಿ, ಬಂದುದೆಲ್ಲವನ್ನೂ ಎದುರಿಸಬೇಕು ಎನ್ನುವುದು ಈ ಪದ್ಯದ ತಾತ್ಪರ್ಯ. ಅಂದರೆ ಈ ಬದುಕಿನಲ್ಲಿ ಎಷ್ಟೋ ವೇಳೆ ನಮಗೆ ಕಾಣುವುದು ವಿನಾಶಕಾರಕ ಶಕ್ತಿ. ಆ ವಿನಾಶಕಾರಕ ಶಕ್ತಿ ನಮ್ಮ ಪ್ರಯತ್ನಶೀಲತೆಯನ್ನು ಹಾಳು ಮಾಡ್ತಾ ಇರುವಾಗ ನಮ್ಮ ಪ್ರಯತ್ನಕ್ಕೆ ಬೆಲೆ ಏನು? ನಮ್ಮ ಪ್ರಯತ್ನ ಸಫಲವಾಗುತ್ತೆಯೇ? ನಾವು ಮಾಡಿದ ಕೆಲಸಕ್ಕೆ

ಫಲ ಸಿಕ್ಕತ್ತಿಯೇ ಅನ್ನುವ ನಿರಾಸೆ ಕವಿಯೋದು ಸಹಜ. ಆದರೆ ಬದುಕಿನ ಸ್ವರೂಪವೇ ಇಂತಹದು ಅಂತ ಹೇಳ್ತಾ ಇದ್ದಾರೆ. ಇಂತಹದು ಅಂದರೆ ಬದುಕಿನಲ್ಲಿ ಮಾಡಿದ್ದಕ್ಕೆಲ್ಲ ಫಲ ಸಿಕ್ಕೋದಿಲ್ಲ, ಎರಚಿದ ಕಾಳುಗಳೆಲ್ಲ ಪೈರಗಳಾಗೋದಿಲ್ಲ, ಗಿಡವಾಗಲ್ಲ, ಮರವಾಗಲ್ಲ, ಫಲವಾಗಲ್ಲ. ಕೆಲವು ಮಾತ್ರ ಸನ್ನಿವೇಶದ ಬಲಕ್ಕೆ ಅನುಗುಣವಾಗಿ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡು ಬೆಳೆಯುತ್ತವೆ, ದೊಡ್ಡದಾದನ್ನು ಸಾಧನೆ ಮಾಡುತ್ತೆ. ಒಂದು ರೀತಿಯಲ್ಲಿ ಈ ಬದುಕು ಬಂಡವಾಳು ಅಂತ ಹೇಳ್ತಾ ಇದ್ದಾರೆ ಕವಿ. ಅಂದರೆ

ಹಾಗಾಗಿ ಬಂದದ್ದನ್ನು ಎದುರಿಸ್ತಕ್ಕಂತಹದ್ದೇ ಜೀವನದ ಮುಖ್ಯವಾದ ಉದ್ದೇಶ. ಬಂದದ್ದನ್ನು ಹೇಗೆ ಎದುರಿಸಬೇಕು ಅಂತಂದರೆ ಅದರ ಫಲಾಫಲಗಳ ಕಡೆಗೆ ಗಮನ ಹರಿಸದೆ, ಬಂದದ್ದೆಲ್ಲ ಬರಲಿ ನಾವು ಅದನ್ನು ಎದುರಿಸುವ ಒಂದು ಛಲವನ್ನು ಇಟ್ಕೋಬೇಕು. ಅಂದರೆ ಇರುವುದೆಲ್ಲವ ಬಿಟ್ಟು ಇರದುದೇ ರಡೆಗೆ ತುಡುವುದೇ ಜೀವನ ಅಂತ ಒಬ್ಬ ಕವಿ ಹೇಳ್ತಾನೆ. ಎಷ್ಟೋ ಸಲ ಬದುಕು ಹೇಗಾಗ್ಬಿಡುತ್ತೆ ಅಂತಂದರೆ ಎದುರಿಗೆ ಇರೋದನ್ನು ಬಿಟ್ಟುಬಿಟ್ಟು ಇಲ್ಲದೇ ಇದರ ಕಡೆಗೆ ಗಮನ ಹರಿಸೋ ಹಾಗಾಗತ್ತೆ. ಆದರೆ ಆ ಇಲ್ಲದೇ ಇರೋದು ಅನ್ನೋದು ಕೂಡ ನಮ್ಮ ಕಣ್ಣೆದುರಿಗಾರು ಇರುತ್ತಲ್ಲ, ಅಂತಹ ನಮ್ಮ ಕಣ್ಣೆದುರಿಗಿರುವ ಎಷ್ಟೋ ಗುರಿಗಳನ್ನು ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಹೋರಾಡಬೇಕಾಗತ್ತೆ. ಆದರೆ ಅದಕ್ಕೆ ಸಿಕ್ಕುವ ಫಲದ ಬಗ್ಗೆ ನಮಗೆ ಬಹಳ ಹೆಚ್ಚು ಆಸೆ ಇರಬಾರ್ದು ಅಥವಾ ನೆಚ್ಚಿಕೆ ಇರಬಾರ್ದು.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ആകാശവാണി കാരവാര. ആത്മീയ കേളുകരെ, ആകാശവാണിയ 91ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 24 ಮೇ 2026 ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 24 ಮೇ 2026 ರಾತ್ರಿ 8 ಗಂಟೆಗೆ ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯು ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ

0: ಸ್ಥಿತಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9360997912. ವೆಬ್ಸೈಟ್ gmu.ac.in.
2: ಮುಖದಲ್ಲಿ ಮೊಡವೆಯ ಸಾಯಿಬಾಲ್, ಕಜ್ಜಿ ಹುಳುಕಟ್ಟಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ
3: ಸಾಯಿಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.

0: ಆಕಾಶವಾಣಿ ಕಾರವಾರ. ವಚನ ವೈಭವ, ವಚನಕಾರರ ವಿವಿಧ ವಚನಗಳನ್ನಾಧರಿಸಿದ ಕಾರ್ಯಕ್ರಮ.
1: ಕೆಳಗಡೆ ಇಂದಿನ ವಚನ ವೈಭವ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ. ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಆಯುಷ್ಯವೆಂಬ, ಹಾಡಿದರೆ ಡಾಕ್ಟರ್ ಪ್ರಫುಲ್ ಬಾಗೇವಾಡಿಕರ್, ಚನ್ನಬಸವಣ್ಣ ಅವರ ವಚನ.

0: ದಿಟ್ಟದ ಚಂದ್ರನು ಅನೇಕ ಘಟದ ಹಾಡಿದರೆ ಅಶೋಕ್ ಹುಗ್ಗಣ್ಣನವರ್ ಚಂದಿಮರಸ ಅವರ ವಚನ.
1: ಸಂಗೀತ ನಿರ್ದೇಶನ

0: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6:00 ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8:00.
1: ಸಂಗಮ ಸಂಗಮ
0: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
2: ಇಂದು ಕಾವ್ಯ ಸಂದೇಶ,
1: ಇಂದು ನವ್ಯ ಸಂದೇಶ.
0: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8:00 ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
3: ಭಕ್ತನಾದರೆ ಎಂತಿರಬೇಕೆಂದರೆ ಹಾಡಿದ್ದಾರೆ ಶಿವಾನಂದ ಪಾಟೀಲ್, ಹಡಪದ ಅಪ್ಪಣ್ಣ ಅವರ ವಚನ.

ಕೋಲೊಂದರಲ್ಲಿ ಹಲವು ಕುಲದ, ಹಾಡಿದರೆ ಯಶವಂತ್ ಹಳಬಂಡಿ, ತುರುಗಾಹಿ ಕಾಮಣ್ಣ ಅವರ ವಚನ.

ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಇದೇ ಭಾನುವಾರ ದಿನಾಂಕ 24 ಮೇ 2026 ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 24 ಮೇ 2026 ರಾತ್ರಿ 8 ಗಂಟೆಗೆ ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ

ಇದುವರೆಗೆ ವಚನಕಾರರ ವಿವಿಧ ವಚನಗಳನ್ನಾಧರಿಸಿದ ಕಾರ್ಯಕ್ರಮ ವಚನ ವೈಭವ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಮಂಜುಳಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಬಯಲುದಾರಿ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ ಅವರದು.

ಗಂಡು ಸಿಡಿಗುಂಡು ಚಿತ್ರದ ಗೀತೆ ಯುಗಳ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರದು. ಚಿ ಉದಯಶಂಕರ್ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್ ಅವರದು.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಎಸ್ ಜಾನಕಿ ಅವರು ಹಾಡಿರುವ ಸೀತಾ ಚಿತ್ರದ ಗೀತೆ. ಗೀತರಚನೆ ಆರ್ ಎನ್ ಜೆ ಗೋಪಾಲ್, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್ ಅವರದು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರಗಳಲ್ಲಿರುವ ಸೀತಾರಾಮು ಚಿತ್ರದ ಗೀತೆ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನಿರ್ದೇಶನ ಸತ್ಯಂ ಅವರದು.

ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 24 ಮೇ 2026 ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 24 ಮೇ 2026 ರಾತ್ರಿ 8 ಗಂಟೆಗೆ ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿಆರ್ ಛಾಯಾ ಅವರ ಯುಗಳ ಸ್ವರಗಳಲ್ಲಿರುವ ಇಂದ್ರಜಿತ್ ಚಿತ್ರದ ಗೀತೆ, ಸಿವಿ ಶಿವಶಂಕರ್ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ಆರ್ ರತ್ನ ಅವರದು.

ದೇವತಾ ಮನುಷ್ಯ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಯುಗಳ ಸ್ವರಗಳಲ್ಲಿದೆ. ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್ ಅವರದು.

ಕೇಳುಗರು, ಇದುವರೆಗೆ ಮಂಜುಳಗಾನ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 10:02 ಇನ್ನು ಮುಂದೆ ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

0: ಕೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಪೆನೆಟ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಮತ್ತೊಮ್ಮೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀರಾ. ದಿನ ವಿಶೇಷಗಳನ್ನ ತಿಳ್ಕೊಂಡಿದ್ದಾಯ್ತು. 10:05 ಸಮಯ ಆಗಿದೆ. ಇನ್ನೀಗ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳುವ ಸಮಯ. ಎಂದಿನಂತೆ ಒಂದಷ್ಟು ಚಂದದ ಹಾಡುಗಳು ಸಾಲಾಗಿ ಜೋಡಿಸಲ್ಪಟ್ಟಿವೆ, ಒಂದೊಂದಾಗಿ ಕೇಳ್ತಾ ಹೋಗೋಣ. ಹಳೆಯ ಹಾಡುಗಳ ಈ ಕಾರ್ಯಕ್ರಮಕ್ಕೆ ಜೊತೆಯಾಗಿರುವಂತಹ ಎಲ್ಲ ಕೇಳುಗರಿಗೆ ಪ್ರೀತಿಯ ನಮಸ್ಕಾರಗಳು. ಶನಿವಾರದ ಬೆಳಗಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರೋದು ಚಂದು ಬಾನುಲಿ ಬಂಧು. ಹಳೆಯ ಹಾಡುಗಳ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಬರ್ತಾ ಇದೆ ಅರುಣೋದಯ ಚಿತ್ರದ ಗೀತೆ. ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ, ಅರಂಜಯ್ ಗೋಪಾಲ್ ಅವರು ಬರ್ತಿದ್ದಾರೆ, ಆರ್ ಸುದರ್ಶನ್ ಅವರ ಸಂಗೀತವಿದೆ. ಕೇಳಿ ಈ ಹಾಡು.

0: ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.

ಗಾಡ್ ಇಸ್ ಗುಡ್ ಹಳೆಯ ಹಾಡುಗಳನ್ನ ಕೇಳ್ತಾ ಇದ್ರ ಎಮ್ಮೆ ತಮ್ಮನ ಚಿತ್ರದಾಗಿದೆಯನ್ನ ಕೇಳಿದ್ರಿ. ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಜೀವಯ್ಯರ್ ಅವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಸಂಗೀತ ನೀಡಿದ್ರು. ಜೇಡರ ಬಲಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ರು. ಚಿಕ್ಕ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಗೆ ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು.

ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನು ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.
1: ಮತ್ತಷ್ಟು ಹಳೆಯ ಹಾಡುಗಳನ್ನ ಕೇಳ್ತಾ ಹೋಗೋಣ. 10:19:30 ಸಮಯವಾಗಿದೆ. ಚಿನ್ನಾರಿ ಪುಟ್ಟಣ್ಣ ಚಿತ್ರದ ಹಾಡನ್ನ ಕೇಳಿ. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿ, ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ. ಇದರ ಜೊತೆಗೆ ಮತ್ತೊಂದು ಹಾಡು ಅಣ್ಣ ತಮ್ಮ ಚಿತ್ರದ್ದು, ಪಿ ಸುಶೀಲ ಅವರ ಧ್ವನಿ, ಕುರಾ ಸೀತಾರಾಮ ಶಾಸ್ತ್ರಿಗಳ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ.

ಹಾಡುಗಳ ಮಹತ್ವ, ಆ ಹಳೆಯ ಹಾಡುಗಳನ್ನ ಇಷ್ಟಪಡುವವರಿಗೆ ಇಂತಹ ಹಾಡುಗಳು ನಿಜವಾಗ್ಲೂ ಒಂದು ರೀತಿಯ ರಸಗವಳ ಇದ್ದ ಹಾಗೆ ಅಂತಾನೆ ಹೇಳಬೇಕು. ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಶ್ರೀನಿವಾಸ್ ಪದ್ಮನಾಭನಗರದಿಂದ. ಹಾಡುಗಳು, ಮಾತು, ಮಾಹಿತಿ ಎಲ್ಲವೂ ಕೂಡ ನಮ್ಮ ಜರ್ನಿಗೆ ಉತ್ಸಾಹವನ್ನ ಕೊಡ್ತಾ ಇದೆ ಅಂತ ಶ್ರೀನಿವಾಸ್ ಅವರು ಪದ್ಮನಾಭನಗರದಿಂದ ಹೇಳ್ತಾರೆ. ಮಧುಸೂದನ್ ಕೆಆರ್ ಬೆಂಗಳೂರಿನಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ಕೇಳ್ತಾ ಇದೀವಿ ಅಂತ ಹೇಳ್ತಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ನಮ್ಮೆಲ್ಲರ ಮೆಚ್ಚಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ವರ್ಷದಿಂದ ವರ್ಷಕ್ಕೆ ನಮ್ಮ ಕನ್ನಡ ವಿವಿಧ ಭಾರತಿ ವಾಹಿನಿಯ ಮೇಲೆ ಪ್ರೀತಿ ಹೆಚ್ಚುತ್ತಾ ಹೋಗ್ತಾ ಇದೆ, ಯಜಮಾನ ಚಿತ್ರದ ಹಾಡಿಗೆ ಹೋಲಿಕೆಯಾಗಿ ಈ ಮಾತು ಅಂತ ಹೇಳ್ತಾ, ಕಾವೇರಿ ತೀರದಲ್ಲಿ ಬರೆದೇನು ನಿನ್ನ ಹೆಸರ ಮರಳೆಲ್ಲ ಹೊನ್ನಾಯ್ತು, ಇದು ಯಾವ ಮಾಯೆ ಮಾಯೆ, ಬಿದಿರಿನ ಕಾಡಿನಲ್ಲಿ ಊದಿದೆ ಈ ಹೆಸರ, ಬಿದಿರೆಲ್ಲ ಕೊಳಲಾಯ್ತು ಯಾವ ಮಾಯೆ ಮಾಯೆ. ವಿವಿಧ ಭಾರತಿ ಕನ್ನಡ ಟ್ಯೂನ್ ಮಾಡಿದಾಗ ಎಲ್ಲ ವಾಹಿನಿಗಳು ಕನ್ನಡ ವಿವಿಧ ಭಾರತಿಯಾಗಿ ರೂಪುಗೊಂಡವು, ಇದು ಯಾವ ಮಾಯೆ ಮಾಯೆ ಅಂತ ಹೇಳ್ತಾ ಇದ್ರೆ, ಇದು ಮತ್ತೆ ಯಾವ ಮಾಯೆನೂ ಅಲ್ಲ, ವಿವಿಧ ಭಾರತಿ ಮಾಯೆ. ಕೇಳ್ತಾನೆ ಇರಿ, ಸದಾ ನಮ್ಮ ಜೊತೆಯಾಗಿರಿ ಅಂತ ಅಷ್ಟೇ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಚಂದನ್ ಅವರು ಕೂಡ ಹೇಳ್ತಾ ಇದ್ರೆ ಎಲ್ಲ ಹಾಡುಗಳು ಸೂಪರು, ಬೆಳಗ್ಗೆಯಿಂದ ಕಾರ್ಯಕ್ರಮನ ಕೇಳ್ತಾ ಇದ್ದೇವೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸಿ ಎನ್ ಲಕ್ಷ್ಮಣ್ ಅವರು ಮಲ್ಲೇಶ್ವರಂನಿಂದ ಒಳ್ಳೆ ಹಾಡುಗಳು ಅಂತ ಹೇಳಿದ್ರೆ, ಸುಮಾ ಸುಂಕದ ಕಟ್ಟೆಯಿಂದ ಮಧುರವಾದ ಹಾಡುಗಳು ಅಂತಾರೆ. ದೀಪ್ತಿ ದಿನೇಶ್ ಕಟಾವ್ಕರ್ ಧಾರವಾಡದಿಂದ, ಮುಂಜಾನೆಯಿಂದ ಕಾರ್ಯಕ್ರಮಗಳು ಸೂಜಿಗಲ್ಲಿನ ಹಾಗೆ ಸೆಳಿತಾ ಇದೆ, ನಿಮ್ಮ ಆಯ್ಕೆಯ ಶ್ರಮಕ್ಕೆ ನನ್ನದೊಂದು ಹೃತ್ಪೂರ್ವಕ ಧನ್ಯವಾದಗಳು, ಗೀತೆಗಳಂತೂ ಬಹಳ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಅಂದು ನಮ್ಮ ಅಜ್ಜ ಅಜ್ಜಿಯರು ಆ ಕಾಲದಲ್ಲಿ ಹಾಡುಗಳನ್ನ ಮನಸಾರೆ ಮೆಚ್ಚಿ ನಲಿತಾ ಇದ್ದಂತಹ ಹಾಡುಗಳನ್ನ ವಿವಿಧ ಭಾರತಿಯಲ್ಲಿ ಕೇಳಿ ಖುಷಿ ಪಡ್ತಾ ಇದ್ದೇವೆ ಅಂತ ಉಮೇಶ್ ಸಿರಿಕೆರೆ ಸಂದೇಶ ಕಳಿಸಿದ್ರೆ, ಸೊಗಸಾದ ಹಾಡುಗಳು, ಎಂತ ಹಾಡುಗಳನ್ನ ಕೇಳಿ ಎಷ್ಟು ಸಲ ಬೇಕಾದ್ರೂ ಕೇಳಬಹುದು, ಬೇಸರನೇ ಆಗೋದಿಲ್ಲ ಅಂತ ನಿರ್ಮಲಾ ಅವರು ಹೇಳ್ತಾರೆ. ಇನ್ನು ಶುಭ ಮುಂಜಾನೆ ಎಲ್ಲ ಹಾಡುಗಳು ಸೂಪರ್ ಅಂತ ಬಾಬು ಮಲ್ಲಪ್ಪನಹಳ್ಳಿಯಿಂದ, ರೂಪಾಯಿ ತಾನೋಡಿ ಬಂತು ಆಹಾ ಎಂಥ ಚಂದದ ಹಾಡು ಅಂತ ವಾಣಿಶ್ರೀ ಧಾರವಾಡದಿಂದ. ಮೊದಲ ಹಾಡು ಪ್ರಸಾರ ಮಾಡಿದ್ರಲ್ಲ ಓಲ್ಡ್ ಈಸ್ ಗೋಲ್ಡ್ ನಲ್ಲಿ, ಅತಿ ಅಪರೂಪಕ್ಕೆ ಕೇಳ್ತಾ ಇದ್ದೀನಿ ವಿವಿಧ ಭಾರತಿ ಬಾನುಲಿ ಬಂಧು, ಧನ್ಯವಾದಗಳು ಅಂತ ಎಚ್ ಬಿ ಜಯರಾಮ್ ರಾಜಾಜಿ ನಗರದಿಂದ. ದಿಸ್ ಈಸ್ ಎಕ್ಸ್ಟ್ರೀಮ್ಲಿ ರೇರ್ ಸಾಂಗ್, ಎಕ್ಸಲೆಂಟ್ ಟೇಸ್ಟ್ ಅಂತ ಇಂದಿನ ಹಾಗೆ ನಮ್ಮ ಅಂಜನಾ ಅವರು ಗಾಂಧಿ ಬಜಾರ್ ನಿಂದ ಮೆಸೇಜ್ ಕಳಿಸಿದ್ದಾರೆ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ, ಎಸ್ರಾಜು ಚಿಕ್ಕಅಂಕನಹಳ್ಳಿಯಿಂದ, ಮಲ್ಲೇಶ್ವರಂನಿಂದ ಸಂಪತ್ ಲಕ್ಷ್ಮಿ ಅವರು, ಐಟಿಐ ಲೇಔಟ್ ಚಂದ್ರಮುಖಿ ಇವರು ಎಲ್ಲ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾರೆ. ರಾಯಣ್ಣನ ಸಂಗೊಳ್ಳಿ ಹಳೆಯ ಹಾಡುಗಳನ್ನ ಹುಡುಕಿ ಹುಡುಕಿ ಪ್ರಸಾರ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ.

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಟೊಗುದೀಪ ಚಿತ್ರದ ಗೀತೆಯನ್ನು ಕೇಳಿದ್ರಿ. ನಿಮ್ಮ ಮುದ್ದಿನ ಕಂದ ಅಂತ ಹೇಳಿ ಪಿಬಿ ಶ್ರೀನಿವಾಸ್ ಮತ್ತೆ ಸಂಗಡಿಗರ ಧ್ವನಿಯಲ್ಲಿತ್ತು. ಎಂಎ ನಂಜರಾಜ್ ಅವರು ಸಾಹಿತ್ಯವನ್ನು ನೀಡಿದ್ರು, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿತ್ತು ಈ ಗೀತೆ. ಮನಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರದಲ್ಲಿ ನಾವು ಮುಂದೆ ಕೇಳೋಣ ಗಾಂಧಿನಗರ ಚಿತ್ರದ ಒಂದು ಹಾಡು. ಪಿ ಗೋಪಾಲನ್ ಮತ್ತೆ ಪಟ್ಟಾಭಿ ಇಬ್ರು ಹಾಡಿದ್ದಾರೆ. ಚಿವುದೇಶಂಕರ್ ಅವರು ಬರೆದಿದ್ದಾರೆ, ಸತ್ಯಂ ಅವರ ಸಂಗೀತ ಇದೆ. ಶ್ರೀ ಕನಿಕಾ ಪರಮೇಶ್ವರಿ ಕಥೆ ಚಿತ್ರದ ಗೀತೆ ಕೂಡ ಬರುತ್ತೆ. ಎಲ್ಲಾರೇಶ್ವರಿ ಮತ್ತೆ ಪ್ರೇಮ ಅವರು ಧ್ವನಿಯಾಗಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರ. ಜೊತೆಗಿರೋದು ಬಾನುಲಿ ಬಂಧು ಚಂದು.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ಗಂಡಿನ ಕಳೆಯರು ನೀವು ಸ್ವಲ್ಪ
1: ಮಲಗಲೊಂದು ಮಂಚ ಬೇಕೆ ಅಲ್ಲದೆ ಹರಕು ಚಾಪೆಯ ಸಾಕೆ ಕುಡಿಯಲು ಕೀರು ಪಾನಕ ಬೇಕೆ ಅಥವಾ ಬರೀ ತಣ್ಣೀರೇ ಸಾಕೆ

பரப்பாத்து பயத்தின தகநறியன் தனது திறமையின் தாம

ಈ ಪ್ರಕಾರವಾಗಿ ಧೂರ್ತ ಸತ್ರಾಜಿತನು ಆರ್ತತ್ರಾಣ ಪರಾಯಣನಾದ ಶ್ರೀಕೃಷ್ಣನನ್ನು ದೂಷಿಸಲು ಆ ಪುರುಷೋತ್ತಮನು ತಾನು ಯಾವತ್ತೂ ಮಾಡದ ಕಾರ್ಯಕ್ಕಾಗಿ ಈ ರೀತಿ ಸಲ್ಲದ ಅಪವಾದ ಬಂದಿತಲ್ಲ ಎಂದು ಲೀಲಾಧರ ಹಾಸ ಸುಂದರವದನಾರವಿಂದನಾಗಿ ನವರತ್ನಾಲಂಕೃತ ಹಂಸತೂಲಿಕಾ ಕಲ್ಪದಲ್ಲಿ ಹಾಯಾಗಿ ಮಲಗಿರುವ ವೇಳೆಯಲ್ಲಿ

ಹಂಸೆಯಂತೆ ನಡೆಯುತ್ತ ಅಲ್ಲಿಗೆ ಆಗಮಿಸಿ ಸ್ವಾಮಿಯನ್ನು ಸಮೀಪಿಸಿ

ವಿವಿಧವಾಗಿ ಪರಿತಪಿಸುತ್ತಿರುವ ರುಕ್ಮಿಣಿಯನ್ನು ಕಂಡು ಕಿರುನಗೆ ನಕ್ಕು ಇಂದಿರಾರಮಣ ಅರವಿಂದ ಲೋಚನನು ಹೇಳಿದ ನುಡಿಗಳು. ಏನು ಅಂಬೋಣ ಅಂದ್ರೆ, ಇಂದು ಮುಖಿ ರುಕ್ಮಿಣಿಯೇ ಅಂದೊಂದು ದಿನ ಚೌತಿ ಚಂದ್ರನನು ವೀಕ್ಷಿಸಿದೆ ಕ್ಷೀರಪಾತ್ರೆಯೊಳು. ಆ ವೀಕ್ಷಿಸಿದೆ ಅಂದೆ ಈ ಅಪವಾದ ಬಂದು

46 ನಿಮಿಷಗಳ ಸಮಯವಾಗಿದೆ. ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ನಾವು ಕೂಡ ಸಾಗ್ತಾ ಇದ್ದೇವೆ. ಓಲ್ಡ್ ಇಸ್ ಗೋಲ್ಡ್ ಅಪರೂಪದ ಹಾಡುಗಳು ನಿಜಕ್ಕೂ ಸೂಪರ್ ಅಂತ ಕಲಬುರಗಿ ಪದ್ಮನಾಭ ಶುಕ್ರ ಮೂಡಲ್ಪಾಳ್ಯದಿಂದ ಹೇಳ್ತಾ ಇದ್ರೆ, ಹಳೆಯ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾರೆ ಅರುಣಾ ಮೈತ್ರಿಯವರು. ಚಂದ್ರಮುಖಿ ಐಟಿ ಲೇಔಟ್ ಇಲ್ಲಿಂದ ಅವ್ರು ಹೇಳೋದು, ನೀವು ಗಂಡಿನ ಕಡೆಯ ನೆಂಟರ್ ನೀವು ಹಾಡೋ ಸೂಪರೋ ಸೂಪರೋ ಅಂತ ಜಗದಂಬಿಕಾ ಹಿಂಸವೇಣಿ ಅವ್ರು ಹೇಳ್ತಾ ಇದ್ರೆ, ಕಾರ್ಯಕ್ರಮಗಳು ಖುಷಿ ಕೊಡ್ತು ನಯ ಭಯವಿರುವ ಹೆಣ್ಣು ಕುಲನಾರಿ ಈ ಹಾಡನ್ನ ನಾನು ಇದೇ ಮೊದಲನೇ ಸಲ ಕೇಳಿದೆ ಅಂತಾರೆ. ಎಂಥ ಅದ್ಭುತವಾದ ಹಾಡುಗಳು ಅಂತ ಸುರೇಶ್ ಬಾಬು ಬಿವಿ ಬೈತ ಇಲ್ಲಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಶೈಲಿನಿ ಮುರಳೀಧರ್ ಅವರು ಹೇಳ್ತಾ ಇದ್ರಿ, ಶುಭೋದಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇದೀವಿ, ಮಾಹಿತಿ ಒಳ್ಳೆಯ ಸಾಹಿತ್ಯ ಇರುವಂತಹ ಹಾಡುಗಳು ತುಂಬಾ ಚೆನ್ನಾಗಿದೆ, ಸವಿ ಸವಿಯಾಗಿದೆ, ರೂಪಾಯಿ ಹಾಡು ಸೊಗಸಾಗಿತ್ತು, ತುಂಬಾ ಧನ್ಯವಾದ ಅಂತ ಹೇಳಿದೀರ. ಅರಸೀಕೆರೆಯಿಂದ ಜ್ಯೋತಿ ಸಂಗಮ್, ಹಳೆ ಹಾಡುಗಳನ್ನ ಕೇಳ್ತಾ ಕೇಳ್ತಾ ನಾವು ನಮ್ಮ ಗೋಲ್ಡನ್ ಡೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ರಮೇಶ್ ರಂಗ ವಿದ್ಯಾರ್ಥಿ ರಾಯಚೂರಿನಿಂದ ಪ್ರತಿ ಹಾಡು ಸೂಪರು ಧನ್ಯವಾದ ಅಂತ ಹೇಳ್ತಾರೆ. ಶುಭೋದಯ ಅಂತ ರೇಣುಕಾ ನರಸಿಂಹ ಪಾದ್ರಾಯನ್ಪುರದಿಂದ ಹಾಡುಗಳು ಸೂಪರ್ ಅಂತಾರೆ. ಈ ತರ ಹಳೆ ಹಾಡುಗಳು ದಿನವೆಲ್ಲ ಕೇಳಬಹುದು, ಬೇಸರನೇ ಇರೋದಿಲ್ಲ ಅಂತ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಹೇಳಿದ್ರೆ, ರಾಯಣ್ಣನ ಸಂಗೊಳ್ಳಿಯಿಂದ ದೇವೇಂದ್ರ ಹಡ್ಪಾದ್ ಹಳೆ ಹಾಡುಗಳನ್ನು ಹುಡುಕಿ ಹುಡುಕಿ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಒಟ್ಟಾರೆ ಹಳೆಯ ಹಾಡುಗಳು ಸೊಗಸಾದ ಹಾಡುಗಳು ಕೇಳಿ ಬರ್ತಾ ಇದೆ. ಇನ್ನು ನೀವು ಈಗ ತಾನೆ ಕೇಳಿದ್ರೆ ನಮ್ಮ ಬದುಕು ಚಿತ್ರದ ಗೀತೆ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿತ್ತು, ಪ್ರಭು ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ಸಂಗೀತ ಸಂಯೋಜನೆ ಇತ್ತು. ಹಳೆ ಹಾಡುಗಳ ಈ ಪ್ರಸಾರದಲ್ಲಿ ಮುಂದೆ ಬರ್ತಾ ಇದೆ ಉತ್ತರ ದಕ್ಷಿಣ ಚಿತ್ರದ ಗೀತೆ, ಬಿ ವಸಂತ ಮತ್ತೆ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ, ವಿಜಯ ನರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ.

ಹೆಜ್ಜೆ ಹಾಕಿದ ಹೆಜ್ಜೆ ಗೆಜ್ಜೆಗಳಿರಿ, ನಮ್ಮಲ್ಲಿ ಏನೋ ಗುಂಡಿನ ದಾನ ಏನೋ ಸನ್ಮಾನ. ನೀರಿಗೆ ಹೆಜ್ಜೆ ಹಾಕಿದ ಹೆಜ್ಜೆ ಗೆಜ್ಜೆ

ಹರಿಹಾಡುಗಳ ಕಾರ್ಯಕ್ರಮದಲ್ಲಿ ಪ್ರವಾಸಿ ಮಂದಿರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಜಾನಕಿಯವರ ಧ್ವನಿಯಲ್ಲಿತ್ತು. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಇದರೊಂದಿಗೆ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಸಾಕಷ್ಟು ಜನ ಹಾಡುಗಳು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರೆ, ನಾಗರಾಜ್ ಶರ್ಮಾ ಅವರು ಹೇಳ್ತಾ ಇದ್ರೆ ಅಪರೂಪದ ಹಾಡುಗಳಿಗಾಗಿ ಧನ್ಯವಾದಗಳು ಅಂತ. ಸೇಡಂ ತಾಲೂಕು ಕೋಡ್ಲಾದಿಂದ ಶಿವಲಿಂಗಯ್ಯ ಸ್ವಾಮಿ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ನಿರ್ಮಲ ಅವರು ಗುರುಗುಂಟೆಪಾಳ್ಯದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಸಮಯ 11 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳ್ತೀವಿ.

ಸ್ವಾಮಿ. ಹರೀಶ್ ಅವರು ಮಲ್ಲೇಶ್ವರಂನಿಂದ, ನಿರ್ಮಲಾ ಅವರು ಬರಗುಂಟೆ ಪಾಳ್ಯದಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಇದಿಷ್ಟು ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಸಮಯ 11 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳ್ತೀರಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಬೆಂಗಳೂರಿನ ರಾಜ್ಯ ಸರ್ಕಾರಿ ನೌಕರರ ಸಂಘ ಆಯೋಜಿಸಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಚಾಲನೆ ನೀಡಲಿದ್ದಾರೆ. ಪ್ಲೇವರ್ಡ್ ಐಸ್ಡ್ ಟೀ ಪ್ರಿಮಿಕ್ಸ್ನ ಮೊದಲ ರಫ್ತು ಸಾಗಣೆಯನ್ನು ಭೋಪಾಲ್ನಿಂದ ಸ್ವಿಟ್ಜರ್ಲೆಂಡ್ಗೆ ಕಳುಹಿಸಲಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶನಿವಾರ ಹೇಳಿದ್ದಾರೆ. ಭಾರತದ ಎಂಎಸ್ಎಂಇಗಳು ಈಗ ಗುಣಮಟ್ಟ ಮತ್ತು ರುಚಿಯ ಜಾಗತಿಕ ಮಾನದಂಡಗಳ ಮೇಲೆ ತಮ್ಮ ಗುರುತನ್ನು ಸ್ಥಾಪಿಸುತ್ತವೆ ಎಂಬುದಕ್ಕೆ ಇದು ಸ್ಪಷ್ಟ ನಿದೇಶನವಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮೇ 3ರಂದು ನಡೆದು ಬಳಿಕ ರದ್ದಾಗಿದ್ದಂತಹ ನೀಟ್ ಯುಜಿ 2026 ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಶುಲ್ಕ ಮರುಪಾವತಿ ಪ್ರಕ್ರಿಯೆಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಚಾಲನೆ ನೀಡಿದೆ. ಪರೀಕ್ಷೆಗೆ ಹಾಜರಾಗಿದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಶುಲ್ಕವನ್ನು ಮರಳಿ ಪಡೆಯಲು ಅಧಿಕೃತ ಜಾಲತಾಣದಲ್ಲಿ ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಲು ಇದೇ 27ರವರೆಗೆ ಕಾಲದ ಮಿತಿಯನ್ನು ನೀಡಲಾಗಿದೆ. ಇದೇ 29ರಂದು ನಡೆಯಲಿರುವಂತಹ ದಾವಣಗೆರೆಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಸಂಸ್ಥೆ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟನೆ ಮಾಡಲಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶಿರಡಿ ಬಳಿ ಬೃಹತ್ ರಕ್ಷಣಾ ಸಾಮಗ್ರಿ ಉತ್ಪಾದನಾ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸುಮಾರು 1,000 ಕೋಟಿ ರೂಪಾಯಿ ಹೂಡಿಕೆಯಲ್ಲಿ 200 ಎಕರೆ ಪ್ರದೇಶದಲ್ಲಿ ತಲೆ ಎತ್ತುತ್ತಿರುವಂತಹ ಈ ಘಟಕ ದೇಶದ ಖಾಸಗಿ ವಲಯದ ಅತಿದೊಡ್ಡ ಫಿರಂಗಿ ಶೆಲ್ ಉತ್ಪಾದನಾ ಘಟಕಗಳಲ್ಲಿ ಒಂದಾಗಲಿದೆ. ಅಮೆರಿಕದ ಟೆಕ್ಸಾಸ್ನಿಂದ ಸ್ಪೇಸ್ಎಕ್ಸ್ ಸಂಸ್ಥೆಯು ಚಂದ್ರ ಮತ್ತು ಮಂಗಳ ಗ್ರಹಗಳ ಭವಿಷ್ಯದ ಯೋಜನೆಗಳಿಗಾಗಿ ಅತ್ಯಂತ ಬೃಹತ್ ಮತ್ತು ಶಕ್ತಿಶಾಲಿ ಸ್ಟಾರ್ಶಿಪ್ ಅತ್ಯಂತ ತೂಕದ ರಾಕೆಟ್ ವ್ಯವಸ್ಥೆಯ ಸುಧಾರಿತ 3ನೇ ಆವೃತ್ತಿಯನ್ನು ಇಂದು ಮುಂಜಾನೆ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದ್ದು ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಸಮಾಧಿ ಮತ್ತು ವಿಕ್ಟೋರಿಯಾ ಸ್ಮಾರಕಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಭಾರತೀಯ ಸೇನಾಧಿಕಾರಿ ಮೇಜರ್ ಅಭಿಲಾಷ ಬರಾಕ್ ಪ್ರತಿಷ್ಠಿತ 2025ರ ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ. ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

0: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಂಬಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
0: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಮಧ್ಯಾಹ್ನದ ಪ್ರಸಾರಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈಗ ಕೇಳೋಣ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು.

ಇಲ್ಲಿ ತನಕ ನೀನು ಎಲ್ಲಿ ಇದ್ದೆ ಹಾಡನ್ನ ಕೇಳಿದ್ರಲ್ಲ. ಈ ಗೀತೆಯನ್ನ ಒನ್ಸ್ ಮೋರ್ ಕೌರವ ಚಿತ್ರದಿಂದ ಆರಿಸಿದ್ದು ವಿಜಯ್ ಪ್ರಕಾಶ್ ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಧ್ವನಿಗಳಲ್ಲಿತ್ತು. ಕೆ ಕಲ್ಯಾಣ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಶ್ರೀಧರ್ ವಿ ಸಂಭ್ರಮ್. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಮೊದಲು ಹೊಸ ಹಾಡು ಕಾರ್ಯಕ್ರಮದಲ್ಲಿ ನೀವು ಆಲಿಸಿದ ಗೀತೆ ತಾರಕ್ ಚಿತ್ರದ್ದು. ಮಾತಾಡು ನೀ ಅರ್ಮಾನ್ ಮಾಲಿಕ್ ಅವರ ಧ್ವನಿಯಲ್ಲಿತ್ತು. ಶ್ರೇಯಾ ಘೋಷಲ್ ಅವರು ಜೊತೆಗೆ ಹಾಡಿದ್ರು. ಜಯಂತ್ ಕಾಯ್ಕಿಣಿ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದು ಅರ್ಜುನ್ ಜನ್ಯ. ಮಾತಾಡು ನೀ ಗೀತೆ ಆದ ಮೇಲೆ ಒಂದು ಗೀತೆ ಪ್ರಸಾರ ಆಯ್ತಲ್ಲ, ಆ ಗೀತೆಯನ್ನ ಸ್ಮೈಲ್ ಪ್ಲೀಸ್ ಚಿತ್ರದಿಂದ ಆರಿಸಿತ್ತು. ಲೈಫ್ ಒಂದು ಕಾಮಿಡಿ ಗೀತೆ ಕೇಳಿದ್ರಲ್ಲ, ಈ ಗೀತೆಯನ್ನ ಸ್ಮೈಲ್ ಪ್ಲೀಸ್ ಚಿತ್ರದಿಂದ ಆರಿಸಿದ್ದು. ಈ ಗೀತೆಯನ್ನು ಬರೆದವರು ಅರಸು ಅಂತಾರೆ, ಹಾಡಿದವರು ಸಂತೋಷ್ ವೆಂಕಿ, ಸಂಗೀತ ನೀಡಿದ್ದು ಅನೂಪ್ ಸೇಲಿನ್. ಸಮಯ 11:16. ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಮಧ್ಯಾಹ್ನದ ಪ್ರಸಾರದಲ್ಲಿ ಈಗ ನೀವು ಕೇಳ್ತಾ ಇದ್ದೀರಿ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು.

ವುಮೆನ್ಸ್ ಡೇ ಚಿತ್ರದ ಗೀತೆ ಕೇಳಿದರೆ ಮಾನಸ ಹೊಳ್ಳೆ ಅವರ ಧ್ವನಿಯಲ್ಲಿ. ನರೇಂದ್ರ ಬಾಬು ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಕೌಶಿಕ್ ಹರ್ಷ. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಚಿಪ್ಪಿನೊಳಗಡೆ. ಈ ಗೀತೆ ಮಾಸ್ತಿಗುಡಿ ಚಿತ್ರದ್ದು, ಸೋನು ನಿಗಮ್ ಹಾಗೂ ಶ್ರೇಯ ಘೋಷಲ್ ಅವರ ಧ್ವನಿಗಳಲ್ಲಿ. ಕವಿರಾಜ್ ಅವರು ಬರೆದ ಗೀತೆ, ಸಂಗೀತ ನೀಡಿದ್ದು ಸಾಧು ಕೋಕಿಲಾ.

0: ಇಬ್ಬರು ಮಕ್ಕಳನ್ನು ಪಡೆದಿದ್ದೇನೆ. ರಾಜ್ಯ ಕಾರ್ಯದಲ್ಲಿ ನಿರಾಸಕ್ತರಾದ ನಮ್ಮ ತಂದೆ ಈ ಪ್ರಾಚೀನ ಬರ್ಹಿಯ ಅಧಿಕಾರವನ್ನು ನನಗಿತ್ತು. ಮಡದಿಯರನ್ನು ಬಿಟ್ಟು ವಾನಪ್ರಸ್ಥಕ್ಕೆ ತೆರಳಿದ್ದಾರೆ. ಹಾಗಾಗಿ ರಾಜ್ಯಾಧಿಕಾರದ ಹೊಣೆಯನ್ನು ಹೊತ್ತ ನಾನು ಎಂದಿನಂತೆ ಆಸ್ಥಾನಕ್ಕೆ ಬಂದಿದ್ದೇನೆ. ಪ್ರಜೆಗಳ ಕ್ಷೇಮ ಅರಸನ ಮೊದಲ ಆದ್ಯತೆ. ಅದನ್ನೇ ವಿಚಾರಿಸುತ್ತಾ ಇರುವಾಗ ಅದಾರು ಬಂದವರು.
1: ಬುದ್ಧಿ ಹೊಂದಿಸಿಕೊಂಡಿದ್ದೇನೆ.
0: ಹೇಳಿ ಹೇಳಿ, ಯಾರು ನೀವೆಲ್ಲ? ಮುಖದಲ್ಲಿ ಏನೋ ಚಿಂತೆ ಗೋಚರಿಸುತ್ತಾ ಇದೆ. ನನ್ನಿಂದ ಏನಾಗಬೇಕು? ಧೈರ್ಯವಾಗಿ ಹೇಳಿ.
1: ಒಡೆಯ, ಲಾಲಿಸಬೇಕು,

0: ಒಡೆಯಾ, ನಾವೆಲ್ಲ ಬೆನ್ನೆಲುಬುಗಳು.
1: ಏನೋ ಅದು ಒಗಟಾದ ಮಾತು.
0: ನೀವೇ ಒಮ್ಮೆ ನಮಗೆ ಹೇಳಿದ ಮಾತು ಒಡೆಯ.
1: ಏನೆಂದು?
0: ಕೃಷಿಕರೇ ಬೆನ್ನೆಲುಬು ಎಂದು.
1: ಓಹೋಹೋ, ಹಾಗೆ ಅಂದರೆ ನೀವು ನಮ್ಮ ದೇಶದ ಕೃಷಿಕರು ಎಂದಾಯಿತು.
0: ಹೌದು ಒಡೆಯ, ಆದರೆ ಈಗ ನಮಗೇ ಬೆನ್ನೆಲುಬು ಇಲ್ಲದ ಹಾಗೆ ಆಗಿದೆ.
1: ಅಲ್ಲ, ಮತ್ತೆ ಒಗಟಾಗಿ ಮಾತನಾಡುತ್ತಾ ಇದ್ದಿ, ಏನಾಯಿತು ನಿಮಗೆ?
0: ಏನೆಂದು ಹೇಳಲಿ ಒಡೆಯ, ನೀವು ಹೇಳಿದ್ದೀರಿ ಯಾವತ್ತೂ ಒಂದೇ ಬಗೆಯ ಕೃಷಿ ಮಾಡಬಾರದು, ವಿಧ ವಿಧದ ಬೆಳೆಯನ್ನು ಮಾಡಬೇಕು ಎಂದು.
1: ಹೌದು ಹೇಳಿದ್ದೆ, ಊಟವಾದರೂ ನೋಟವಾದರೂ ಏಕತಾನತೆ ಇರಬಾರದಲ್ವೇ?
0: ಅದಕ್ಕಾಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆದಿದ್ದೆವು ಒಡೆಯ. ಅಕ್ಕಿ, ರಾಗಿ, ಗೋಧಿ, ಜೋಳ, ತೆಂಗು, ಕಂಗು, ಬಾಳೆ, ತಾಳೆ, ಹಾಗೆ ಮೆಣಸು, ಗೆಣಸು, ಹಾಗೆ ತರಕಾರಿಯನ್ನೂ ಮಾಡಿದ್ದೆವು ಒಡೆಯ.
1: ಸರಿ.
0: ತೊಂಡೆ, ಬೆಂಡೆ, ಅಲಸಂಡೆ, ಹೀರೆ, ಸೋರೆ, ಹೀಗೆ ಅನೇಕ ಒಡೆಯ.
1: ಓಹೋಹೋ, ಬೇರೆ ಬೇರೆ ಬೆಳೆಗಳನ್ನು ಬೆಳೆಸಿದ್ದೀರಿ.
0: ಹೌದು.
1: ಹಾಗಾಗಿ ನೀನು ನನಗೆ ವರದಿಯನ್ನು ಕೊಡುವುದಕ್ಕೆ ಬಂದಿದ್ದೀರಿ. ಅದೆಲ್ಲ ಹುಲುಸಾಗಿ ಬೆಳೆದಿದೆ ಎಂದಾದರೆ ಸಂತೋಷ ಪಡಬೇಕು, ಅದಕ್ಕೆ ದುಃಖ ಯಾಕೆ?
0: ಒಡೆಯ, ಬೆಳೆದದ್ದು ಹೌದು ಬುದ್ಧಿ, ಈಗ ಯಾವುದು ಇಲ್ಲ. ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಾರೆ, ಈಗ ಕೈಗೆ ಬರಲಿಲ್ಲ ಬುದ್ಧಿ.
1: ಬೆಳೆದದ್ದು ಹೌದು ಕೈಗೆ ಬರಲಿಲ್ಲ ಅಂದ್ರೆ ಏನಾಯಿತು?
0: ಪ್ರಾಣಿಗಳ ಉಪದ್ರವ ಒಡೆಯ. ಕಾಡಿನಲ್ಲಿ ಇರಬೇಕಾದ್ದೆಲ್ಲ ಊರಿಗೆ ಬಂದ ಹಾಗುಂಟು. ನೆಲದಲ್ಲಿ ಬೆಳೆದದ್ದನ್ನು ಆನೆ, ಕಾಡುಕೋಣ, ಹಂದಿ, ಕರಡಿ ಎಲ್ಲ ಬಂದು ತಿಂದ್ರೆ ಮೇಲಿದ್ದನ್ನು ಮಂಗಗಳು, ಪಕ್ಷಿಗಳು ಬಂದು ತಿಂತವೆ.
1: ಓಹೋ.
0: ಗೆಣಸು ಹಂದಿಗೆ, ಮೆಣಸು ಗಿಳಿಗೆ, ಮಾವು ಮಂಗನಿಗೆ, ಬಾಳೆ ಆನೆಗೆ ಅಂತಾಗಿದೆ. ನಾವು ಏನು ಮಾಡಿದ್ರು ಪ್ರಾಣಿಗಳ ಉಪಟಳ ನಿಲ್ಲಿಸಲು ಆಗಲಿಲ್ಲ ದೊರೆ. ನಮ್ಮ ತಂದೆ ನೀವು, ನೀವೇ ಏನಾದರೂ ಮಾಡಿ ನಮ್ಮನ್ನು

0: ಉಳಿಸಬೇಕು ಒಡೆಯ, ಉಳಿಸಬೇಕು.
1: ಏನೆಂದಿರಿ, ಕಾಡು ಪ್ರಾಣಿಗಳ ಉಪಟಳವೇ?
0: ಹೌದು.
1: ಛೇ, ಅರಸನಾಗಿ ನಿಮ್ಮ ಆಪತ್ತನ್ನು ನಿವಾರಿಸಬೇಕಾದದ್ದು ನನ್ನ ಕರ್ತವ್ಯ. ಚಿಂತಿಸಬೇಡಿ, ಚಿಂತಿಸಬೇಡಿ, ಆ ಪ್ರಾಣಿಗಳನ್ನು ಕೊಂದುಕೊಡುತ್ತೇನೆ. ಈಗಲೇ ಬೇಟೆಗೆ ಹೊರಡಲು ಸಿದ್ಧನಾಗುತ್ತೇನಂತೆ.

0: ತಮ್ಮ,
1: ಇದು ನಿನ್ನ ತಮ್ಮನಾದ ಉತ್ತಮ. ನಿನ್ನ ಪಾದಕ್ಕೆ ಆನತನಾಗಿದ್ದೇನೆ.
0: ಎದ್ದೇಳು ತಮ್ಮ, ಶುಭವಾಗಲಿ. ಏನು ಬಂದೆ?
1: ಅಣ್ಣಯ್ಯ,

0: ತಮ್ಮ
1: ಬೇಟೆಗಾರರನ್ನು ಕೂಡಿಕೊಂಡು ವನದ ಕಡೆಗೆ ಹೊರಟಿದ್ದಿ ಎಂದರೆ
0: ಹ
1: ಬೇಟೆಗಾಗಿ ಎಂದು ತಿಳಿದೆ.
0: ಹೌದು ತಮ್ಮ.
1: ಅಣ್ಣ,
0: ಮೇಲ್ನೋಟಕ್ಕೆ ಕಾಡು ಪ್ರಾಣಿಗಳ ಉಪಹತಿಯಾದರೂ ಅವುಗಳನ್ನು ಓಡಿಸುತ್ತಾ ಓಡಿಸುತ್ತಾ ಕಾಡಿನ ಕಡೆಗೆ ಹೋಗಬೇಕಾದೀತಲ್ಲ. ಕಾಡೆಂದರೆ ಬರೀ ಪ್ರಾಣಿಗಳು ಇರುವ ಆವಾಸ ಸ್ಥಾನ ಮಾತ್ರ ಅಲ್ಲವಲ್ಲ ತಮ್ಮ.
1: ಗೊತ್ತಾಯ್ತಣ್ಣ, ಕಾಡಿನಲ್ಲಿ ದುಷ್ಟರಾದ ಮಾಯಾವಿಗಳಾದ ರಾಕ್ಷಸರಿದ್ದಾರೆ.
0: ಹೌದು,
1: ತಾವು ವನದಲ್ಲಿದ್ದರೂ ಲೋಕಕ್ಷೇಮವನ್ನೇ ಸದಾ ಹಾರೈಸುವ ಋಷಿ ಮುನಿಗಳಿದ್ದಾರೆ. ಲೋಕಕಂಟಕರಾದ ರಾಕ್ಷಸರೇ ಎದುರಾದರೂ ಬೆದರದೇ ಅವರನ್ನು ಕೊಂದೇನು. ಋಷಿಗಳಿಗೆ ಅವರ ಆಶ್ರಮಕ್ಕೆ ಎಳ್ಳಿನಿತು ಘಾಸಿಯಾಗದಂತೆ ನೋಡಿಕೊಂಡೇನು. ನನಗೆ ಅಪ್ಪಣೆಯನ್ನು ಕೊಡಣ್ಣ.
0: ತಮ್ಮ,
2: ಅನುಜ ಗೆಳೆಯೇ ಪಡೆಯ ನಗಲದಿ ವನದಿ ಬೇಟೆಯ ನಾಡು

0: ಉತ್ಸಾಹದಿಂದ ಕೇಳುವಾಗ ನಿರಾಕರಿಸಲು ಮನಸ್ಸು ಒಡಂಬಡುವುದಿಲ್ಲ. ಸರಿ, ನೀನೇ ಹೋಗು, ಆದರೆ ವಿವೇಚನೆಯಿಂದ ಬೇಟೆಯಾಡಬೇಕಪ್ಪ. ವನಪಾಲಕರನ್ನು ಬೇಟೆಗಾರರನ್ನು ಉಳಿದು ದೂರ ಹೋಗದಿರು.
1: ಸರಿ ಅಣ್ಣ, ಇದು ತಡ ಮಾಡಲಾರೆ. ಬೇಕಾದ ಆಯುಧಗಳನ್ನು ಧರಿಸಿಕೊಂಡು ಬೇಟೆಗಾರರ ಜೊತೆ ಕಾಡಿನ ಕಡೆಗೆ ಸಾಗುತ್ತೇನೆ.

ಅಪ್ಪಣೆಯನ್ನು ಪಡೆದು ವನಪಾಲಕರ ಜೊತೆಯಾಗಿ ಕಾಡಿನ ಕಡೆಗೆ ಬಂದವನಿದ್ದೇನೆ. ಇನ್ನೇಕೆ ತಡ? ಬಲೆ ಬೀಸಿ ಬಾಣ ಹೂಡಿ ಈಟಿಯಿಂದ ಇರಿದು ಖಡ್ಗದಿಂದ ಕಡಿದು ಹಿಂಸಾ ಪ್ರಾಣಿಗಳನ್ನೆಲ್ಲ ವಧಿಸಿಯಾಗಿದೆ. ಮಾಂಸವನ್ನು ಚರ್ಮವನ್ನು ಕಿರಾತರು ಉತ್ಸಾಹದಿಂದ ಸಂಗ್ರಹಿಸುತ್ತಿದ್ದಾರೆ. ಹೊಲ ಗದ್ದೆಗಳನ್ನು ನಾಶ ಮಾಡುತ್ತಿದ್ದ ಪ್ರಾಣಿಗಳನ್ನೆಲ್ಲ ಹನನ ಮಾಡಿದ್ದಾಗಿದೆ. ಜೊತೆಗಿದ್ದವರ ಮುಖದಲ್ಲಿ ಮಂದಹಾಸ ಕಾಣುತ್ತಿದೆ. ಅವರ ಚಿಂತೆ ದೂರಾಗಿದೆ. ಹಾಗಿದ್ದರೆ ಅಣ್ಣನಲ್ಲಿ ಹೇಳಿದ ಮಾತನ್ನು ಈಡೇರಿಸಿದ ಹಾಗಾಯಿತು. ಅದಕ್ಕಾಗಿ ಹತ್ತಿರದಲ್ಲೇ ಕಾಣುತ್ತಿರುವ ಸರೋವರದಲ್ಲಿ ಕೈಕಾಲು ಮುಖವನ್ನು ತೊಳೆದಿದ್ದೇನೆ. ನೀರನ್ನು ಕುಡಿದು ಬಾಯಾರಿಕೆಯನ್ನು ತಣಿಸಿಕೊಂಡಿದ್ದೇನೆ. ಬಳಲಿಕೆಯನ್ನು ನಿವಾರಿಸಿಕೊಳ್ಳಲು ಚಿಗುರೆಲೆಗಳನ್ನು ಹಾಸಿ ಇಲ್ಲಿಯೇ ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತೇನಂತೆ.

0: ಬಲದೊಡನೆ ಕೈರಾತನಾಗಿ ಬಲು ಸಂತೋಷದಿ
1: ಬದಲಾವಣೆ ಜಗತ್ತಿನ ನಿಯಮ. ಇಂದು ಇದ್ದ ಹಾಗೆ ನಿನ್ನೆಯಲ್ಲ, ನಿನ್ನೆಯಂತೆ ನಾಳೆ ಇಲ್ಲ. ಎಲ್ಲಿ ಅಂತ ಕೇಳಿದರೆ ಮರ್ತ್ಯ ಲೋಕದಲ್ಲಿ. ಗುಣಗಳೇ ಪಂಚೇಂದ್ರಿಯಗಳಿಗೆ ನವೀನವಾದದ್ದು ಸಿಗಬೇಕಾದ್ರೆ ನಾವು ಭೂಮಿಗೆ ಇಳಿಯಬೇಕಷ್ಟೇ. ವಿನೋದಕ್ಕಾಗಿ ಮೃಗಯಾ ವಿಹಾರ ಹೋಗಬೇಕೆಂದು ಮನಸ್ಸಾದ್ರೆ ಈ ಸುನೇತ್ರನನ್ನು ತಡೆಯಬಲ್ಲವರಾರು? ಆದರೆ ಕೆಲಸಕ್ಕೆ ಸರಿಯಾದ ವೇಷ ಬೇಕೋ ಬೇಡವೋ, ಅದಕ್ಕಾಗಿ ಶಬರ ರೂಪವನ್ನು ಧರಿಸಿದ್ದೇನೆ. ನನ್ನವರು ಪುಳಿಂದರೆ ಆಗಿದ್ದಾರೆ, ಇವರಿಗೂ ಇದೊಂದು ಹೊಸ ಅನುಭವ. ಇನ್ಯಾಕೆ ತಡ, ಇಳಿಯೋಣವಂತೆ ಭೂಮಿಗೆ. ಆಡಲ ಬೇಟೆ ಹೊಡೆಯಿರಿ, ಬಡೀರಿ, ಕಡೀರಿ, ಕೊಲ್ಲಿರಿ. ಅದೋ ಅದೋ ಅದೋ ಮೃಗಗಳನ್ನು ತರೆಯುತ್ತಾ ಮುಂದೆ ಬಂದಾಗ ಕಾಣುತ್ತಿರುವುದೇನು? ಜಿಂಕಿಯ ಮರಿ. ಇದರ ಚರ್ಮ ನನಗೆ ಬೇಕೇ ಬೇಕು, ಅದಕ್ಕಾಗಿ ನಾನೊಂದು ಕೂರಂಬವನ್ನು ತೆಗೆದು ಪ್ರಯೋಗಿಸುತ್ತೇನಂತೆ.
2: ಏನಿದು? ಮಲಗಿದ ನನಗೆ ಇದ್ದಕ್ಕಿದ್ದಂತೆ ಎಚ್ಚರವಾಯಿತು. ಏನೋ ಗಲಭೆ ಮಾತ್ರವಲ್ಲ, ಜಿಂಕೆಯ ಮರಿಯೊಂದು ಓಡಿ ಬರುತ್ತಿದೆ. ತಡ ಮಾಡುವುದಿಲ್ಲ, ಬಾಣವೊಂದನ್ನು ಅದಕ್ಕೆ ಗುರಿಯಾಗಿ ಹುಡುತ್ತೇನಂತೆ.
1: ಎಲ ಎಲ ಏನಿದು? ಜಿಂಕೆಯ ಮರಿ ಸತ್ತು ಬಿದ್ದಿದೆ, ಆದರೆ ಮೈಯಲ್ಲಿ ಎರಡು ಬಾಣಗಳು. ಬಳಿಯಲ್ಲೇ ನಿಂತ ಹೊಂತಕಾರಿ ಕ್ಷತ್ರಿಯ, ನೋಡೋಣ ನೋಡೋಣ, ಅವನನ್ನೇ ಮಾತ್ರ ಅನಿಸುತ್ತೇನಂತೆ. ಎಲ್ಲಾ

0: ಏಮ್ಯ ಮನುಷ್ಯ, ನೋಡಿದ್ರೆ ನೀನು ಬರೀ ಮನುಷ್ಯನಲ್ಲ,
1: ಮತ್ತೆ
0: ಮಾನವೇಂದ್ರ ಅಂದ್ರೆ ಕ್ಷತ್ರಿಯನ ಹಾಗೆ ಕಾಣ್ತಿ. ಅಷ್ಟಾಗಿಯೂ ಇಂಥ ಬುದ್ಧಿಗೇಡಿ ಕೆಲಸ ಮಾಡೋದೇನೋ?
1: ಏನೆಂದೇ ಬುದ್ಧಿಗೇಡಿ ಕೆಲಸವೇ?
0: ಮತ್ತೇನಪ್ಪ, ಮೇಲೆಯೇ ನೋಡೋದಲ್ಲ, ಸ್ವಲ್ಪ ಕಾಲ ಕೆಳಗೆ ನೋಡು. ಆ ಜಿಂಕೆ ಇದೆಯಲ್ಲ, ಕೊಡು ನನಗೆ.
1: ಎಲೆಲೆಲ್ಲ

0: ಮುಂದೆ ನಿಂದ ಬಾಣ ಹೊಡೆಯುವ ಬಡಿಯುವ ಜಾತಿಯೇ ಅಲ್ಲ ನಿನ್ನದು. ಎಲ್ಲಿಯೋ ಮರೆಯಲ್ಲಿ ನಿಂತು ಬಲೆ ಬೀಸಿ ಉರುಳು ಹಾಕಿ ಪ್ರಾಣಿಗಳನ್ನು ಕೊಲ್ಲುವವರು ನೀವು.
1: ಹೌದಾ?
0: ಹೌದು, ನಾನು ರಾಜಪುತ್ರನೇ. ಮಣಿದು ಯಾಚಿಸಿದರೆ ಈ ಜಿಂಕೆ ಮರಿ ಏನು, ಬೇರೆ ಪ್ರಾಣಿಗಳನ್ನು ಬೇಟೆಯಾಡಿ ಕೊಟ್ಟೇನು, ಬದಲಾಗಿ ಮಲೆತು ನಿಂತರೆ ಅಪ್ಪಣೆ ಮಾಡಿದರೆ ಕೊಡುವವನಲ್ಲ, ಅರಸು ಕುವರನಾಗಿ ನಿನಗೆ ಶರಣು ಬರುವುದೇ. ಇದು ನನಗೆ ಕರುಣೆ ಇದ್ದರೂ ನನ್ನ ಶರಗಳಿಗೆ ಕರುಣೆ ಇರಲಾರದು. ಎಲ್ಲ ಕಾಡಿನ ಬೇಡ, ನನ್ನನ್ನು ಕಾಡಬೇಡ ಜತನ.
1: ನಾನು ಅಷ್ಟೇ, ಇನ್ನೊಬ್ಬರು ಕೊಂದ ಪ್ರಾಣಿಯನ್ನು ಬೇಡಿ ಪಡೆದು ತಿನ್ನುವ ಜಾತಿಯವನೇ ಅಲ್ಲ. ಜಿಂಕೆಯನ್ನು ಪಡೆಯದೆ ಹೋದರೆ ನಾನು ಸುನೇತ್ರನಲ್ಲ.
0: ಬಾ ಮುಂದೆ, ಬಾ ಮುಂದೆ.

0: ಮೆಚ್ಚಿದೆ ಮೆಚ್ಚಿದೆ. ಹೌದಯ್ಯ, ನೀನು ಧೀರನೇ ಸರಿ. ಹಾಗಾಗಿ ನೋಡು, ನಾನೇ ಕಾಳಗವನ್ನ ನಿಲ್ಲಿಸುತ್ತೇನೆ. ಹೋಗಪ್ಪ, ರಾಜ್ಯಕ್ಕೆ ಹೋಗು. ಅಣ್ಣನ ಆಡಳಿತದಲ್ಲಿ ಸಹಕಾರಿಯಾಗಿ ಲೋಕೋದ್ಧಾರದ ಕೆಲಸವನ್ನು ಮಾಡು.
1: ಏನಂದೇ

0: ಏನೆಲ್ಲವೋ?
1: ಏನು ಒಬ್ಬ ಕ್ಷತ್ರಿಯ ವೀರನಾದ ನಾನು ನೀನು ದೇವ ಸಂಬಂಧಿಯಾದ ಮಾತ್ರಕ್ಕೆ ಭಯಪಟ್ಟೇನೆಂದು ಭಾವಿಸಿದೆಯ? ಕಪಟ ಯಕ್ಷ, ನೀನು ಯಕ್ಷನಾದರೇನು ಅಜೇಯನಲ್ವಲ್ಲ. ಇದು ಬಾಹುಬಲದಿಂದ ಮಲ್ಲ ಯುದ್ಧಕ್ಕೆ ನಿನ್ನನ್ನು ಇಲ್ಲವಾಗಿಸುತ್ತೇನೆ, ಬಾ ಮುಂದೆ.
0: ಓಹೋ, ನಿನಗೆ ಇಷ್ಟು ಕೆಚ್ಚಿದ್ದರೆ ನನಗೇನು? ನನಗೇನು ಹಿಂಜರಿಕೆ ಇಲ್ಲ, ನೋಡೋಣ.

0: ಅಯ್ಯೋ ಏನಾಗಿ ಹೋಯಿತು? ಈ ಕಿರಾತನೊಡನೆ ಹೋರಾಡುತ್ತಾ ಮೂರ್ಛಿತನಾಗಿ ಧರೆಗುರುಳಿದೆನಲ್ಲ. ಮಂತ್ರಾಸ್ತ್ರಗಳು, ಖಡ್ಗ, ರಥ, ಸಾರಥಿ ಎಲ್ಲವನ್ನು ಕಳೆದುಕೊಂಡೆ. ಈ ಬಾಹುಯುದ್ಧದಲ್ಲಿ ಸೋತೆ. ಶಿವನೇ, ಹರಿಭಕ್ತನಾದ ಧ್ರುವನ ಸಹೋದರನಾಗಿಯೂ ಈ ಸಾಮಾನ್ಯ ಯಕ್ಷನೊಡನೆ ಸೋಲಾಗಿ ಹೋಯಿತೆ. ಬಹುಶಃ ನನ್ನ ಪ್ರಾರಬ್ಧವೇ ಇದಕ್ಕೆ ಕಾರಣವಾಗಿರಬಹುದು. ಇಲ್ಲದೆ ಹೋದರೆ ನಾ ಮಲಗಿದಲ್ಲಿಗೆ ಈ ಹರಿಣದ ಮರಿ ಬರಬೇಕೆ?
1: ಎಲ್ಲಿ ಹೋಯ್ತು ನಿನ್ನ ಧೈರ್ಯ? ನಾನಾಗಿ ಬೇಡ, ಹೋರಾಟ ಬೇಡ, ಹೋಗು ಮನೆಗೆ ಎಂದಾಗ ಏನ್ ಹೇಳಿದೆ? ಫಾಲಾಕ್ಷನಿಗೂ ಹೆದರಾರೆ ಎಂದವ. ಈಗ ಕೈ ಸೋತೆಯ? ಹೇಡಿಗಳ ಅರಸ ಭ್ರಷ್ಟ, ನಿನಗೆ ಯಾಕೋ ಯುದ್ಧದ ಛಲ. ಇದೋ ಈಗಲೂ ಹೇಳುತ್ತೇನೆ, ಧ್ರುವನಿಗೆ ತಕ್ಕ ತಮ್ಮನಾಗಿ ಬದುಕು. ನಿನ್ನನ್ನು ಕ್ಷಮಿಸಿದ್ದೇನೆ, ನಡೆ ಇಲ್ಲಿಂದ.
0: ಧಿಕ್ಕಾರವಿರಲಿ ನಿನ್ನ ಒಣ ಪೌರುಷಕ್ಕೆ. ಏನು ಹೋರಾಟಕ್ಕೆ ಸೋತು ಹೆದರಿ ಹಿಂದೆ ಹೋಗುವ ಎಂದು ತಿಳಿದೆಯ? ಮೋಡಕ್ಕೆ ಅಂಜಿ ಸೂರ್ಯ ಸಂಚಾರವನ್ನು ನಿಲ್ಲಿಸುವುದಕ್ಕುಂಟೆ. ಸಮರ ವೀರನಾಗಿ ಹರಣಕ್ಕೆ ಅಂಜಿ ಹಿಂದೆ ಹೋದರೆ ನಾನು ಕ್ಷತ್ರಿಯನಾದೇನೆ. ಇದು ಮತ್ತೊಮ್ಮೆ ಸಿದ್ಧನಾಗಿದ್ದೇನೆ. ಶರೀರ ಬಲದಿಂದ ನಿನ್ನನ್ನು ನಕಪ್ಪಳಿಸುತ್ತೇನೆ ಅಂತೆ. ಸಿದ್ಧನಾಗು.
1: ಸರಿ, ರೋಗಿಗೆ ಔಷಧಿ ಯಾವತ್ತೂ ರುಚಿಸುವುದಕ್ಕಿಲ್ಲ, ಮರಣಕ್ಕೆ ಮದ್ದಿಲ್ಲ. ನಿನಗೆ ಸಾಯುವ ಬಯಕೆ ಇದ್ದರೆ ನನಗೇನಂತೆ? ಬಾ ಮುಂದೆ,
0: ಬಾ ಮುಂದೆ.

ಏನಾಗಿ ಹೋಯಿತು? ಬೇಟೆಗಾಗಿ ಕಾನನದ ಕಡೆಗೆ ಹೋದ ಉತ್ತಮ ಮರಳಿ ಬರುವ ನಿರೀಕ್ಷೆಯಲ್ಲಿ ನಾನಿದ್ದರೆ ವನಪಾಲಕರು ಬಂದ ಆಡಿದ್ದೇನು? ಅವನೇ ಯಕ್ಷನೊಬ್ಬನಿಗೆ ಬೇಟೆಯಾಗಿ ಹೋದನೆ. ಹಾ ತಮ್ಮ ತಮ್ಮ, ನಿನಗೂ ಇಂತಹ ದುರ್ಮರಣ ಬಂತೆ. ನಿರ್ಮಲಾತ್ಮಕನಾಗಿ ಗುಣನಿಧಿಯಾದ ನಿನಗೂ ಇಂಥ ಮರಣವೇ. ರಾಜ್ಯಭಾರವನ್ನು ಮಾಡುವಲ್ಲಿ ನನಗೆ ಒತ್ತಾಸೆಯಾಗಿ ನಿಲ್ಲುತ್ತಿದ್ದ ಧೀರನಾದ ನಿನ್ನನ್ನು ಕ್ರೂರನಾದ ಯಕ್ಷ ಕೊಂದೇ ಬಿಟ್ಟನೆ. ಅಯ್ಯೋ ಅಯ್ಯೋ, ನಿನ್ನ ತಾಯಿ ಸುರುಚಿದೇವಿಯ ಮುಖವನ್ನಾದರೂ ಹೇಗೆ ನೋಡಲಪ್ಪ? ತಮ್ಮ ಮುಂದೇನು ಮಾಡಲಿ?

0: ಧ್ರುವಕುಮಾರ,
1: ಅಮ್ಮ,
0: ಇಂತಹ ಕರ್ಣ ಕಠೋರವಾದ ವಾರ್ತೆಯನ್ನು ನಾನು ಕೇಳಿದೆನಪ್ಪ. ಇದು ಸತ್ಯವೇ ಮಗನೆ? ಬೇಟೆಗಾಗಿ ನನ್ನ ಮಗನಾದ ಉತ್ತಮನನ್ನು ಕಳುಹಿಸಿದೆಯಾ? ಅಲ್ಲಿ ಯಕ್ಷನಿಂದ ನನ್ನ ಮಗನನ್ನು ಕೊಲ್ಲಿಸಿದೆಯಾ? ಹೆತ್ತೊಡಲಿಗೆ, ಇದಕ್ಕಿಂತ ಹೆಚ್ಚಿನ ಸಂಕಟ ಯಾವುದಿದೆ ಹೇಳು. ಯಾಕಾದರೂ ಈ ವಾರ್ತೆಯನ್ನು ಕೇಳಿಯೂ ನನ್ನ ಹೃದಯ ಒಡೆದು ಹೋಗಲಿಲ್ಲವಪ್ಪ. ನನ್ನ ಅಂತ್ಯಕಾಲದಲ್ಲಿ ನನ್ನ ಮೃತದೇಹಕ್ಕೆ ಕೊಳ್ಳಿಡಬೇಕಾದ ಮಗ ನಾನು ಜೀವಂತ ಇರುವಾಗಲೇ ನನ್ನ ಒಡಲಿಗೆ ಬೆಂಕಿ ಇಟ್ಟನಲ್ಲ. ಹಾ ಮಗನೇ ಉತ್ತಮ, ಇಲ್ಲ ಇಲ್ಲ, ನಾನಾದರೂ ನಿನ್ನನ್ನು ಯಾಕೆ ಆಕ್ಷೇಪಿಸಲಿ? ಇದೆಲ್ಲಾ

0: ವಿವೇಕ ಶೂನ್ಯಳಾಗಿ ನಿನ್ನನ್ನೇ ಆಕ್ಷೇಪಿಸುತ್ತಾ ಇದ್ದೇನೆ. ಆದರೆ ನೀನು ಉತ್ತಮನ ಅಳಿವನ್ನು ಸಹಿಸಲಾರದೆ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ಇದ್ದಿ.
1: ತಮ್ಮನಲ್ವೇ ಅಮ್ಮ.
0: ಬೇಡ ಮಗು, ಹಿಂದೆ ಒಬ್ಬ ಕಟುಕಿಯಂತೆ ನಿಷ್ಕರುಣಿಯಾಗಿ ನಾನಾದರೂ ನಿನಗೆ ಎಂತಹ ಕಷ್ಟವನ್ನು ಕೊಟ್ಟವಳಿದ್ದೇನೆ. ನಿನ್ನನ್ನು ಹೆತ್ತ ಮಹಾಮಾತೆ ಸುನೀತಿ ಎಷ್ಟು ದುಃಖಿಸಿರಬಹುದು. ನಮ್ಮಿಂದ ತಿರಸ್ಕೃತನಾಗಿ ಕಾಡಿಗೆ ತೆರಳಿದಾಗಲೂ ನನ್ನ ಹೃದಯ ನಿನ್ನ ಕುರಿತಾಗಿ ಕರಗಲಿಲ್ಲ ಮಗನೆ. ನಾವು ಮಾಡಿದ್ದನ್ನು ನಾವೇ ಉಣ್ಣಬೇಕಲ್ಲ. ಆ ಕಾಲದಲ್ಲಿ ನಾನೆಟ್ಟ ಪಾಪವೆಂಬ ತರು ಈಗ ಬೆಳೆದು ವೃಕ್ಷವಾಗಿ ನನಗೆ ಅದರ ಫಲವನ್ನು ಕೊಡುತ್ತಿದೆ ಮಗನೆ. ನಾನದನ್ನು ಉಣ್ಣಲೇಬೇಕಲ್ಲ. ನಾನೆಟ್ಟ ಶೂಲ ನನ್ನ ಜೀವಕ್ಕೆ ಎರವಾದಂತೆ ಈಗ ನನ್ನ ಮಗನನ್ನೇ ಕಳಕೊಳ್ಳಬೇಕಾಯಿತು. ಪುತ್ರ ಶೋಕ ನಿರಂತರ. ಹಂಚಿಕೊಳ್ಳಬೇಕಾದ ಪತಿಯೂ ನಮ್ಮನ್ನಗಲಿ ಕಾಡಿಗೆ ಹೋಗಿದ್ದಾರೆ. ಇನ್ಯಾರಿಗಾಗಿ ಬದುಕು, ಯಾಕಾಗಿ ಬದುಕು? ನನ್ನ ಮುಂದಿರುವುದು ಒಂದೇ ಸಾವು ಮಾತ್ರ ಮಗನೆ. ಅನಾಥಳಾದೆ, ಏಕಾಂಗಿಯಾದೆ, ಯಾರಿದ್ದಾರೆ ನನಗೆ ಯಾರಿದ್ದಾರೆ ಹೇಳು.
2: ಅಮ್ಮ ಚಿಂತಿಸಬೇಡಿ, ಚಿಂತಿಸಬೇಡಿ.

ಹೊಟ್ಟೆಯ ಸಂಕಟ ನನಗೆ ಅರ್ಥವಾಗಿದೆ ತಾಯಿ, ಏನು ಮಾಡೋಣ ಹೇಳು. ಕಾಡಿನಲ್ಲಿ ಇಂಥ ಒಂದು ಸ್ಥಿತಿ ನಿರ್ಮಾಣವಾದೀತು ಎಂದು ತಿಳಿದಿದ್ದರೆ ನನ್ನ ಪ್ರಿಯ ಸಹೋದರನನ್ನು ಕಳುಹಿಸುವುದಕ್ಕೆ ಇರಲಿಲ್ಲ. ದೂತರು ಬಂದಾಡಿದಂತೆ ಯಾರೋ ಯಕ್ಷನಿಂದ ಉತ್ತಮನ ಮರಣವಾಯಿತಂತೆ. ಅವನು ಯಕ್ಷನಾಗಲಿ, ಸಹಸ್ರಾಕ್ಷನಾಗಲಿ, ತ್ರಕ್ಷನೇ ಆಗಲಿ, ಮೂರು ಲೋಕದಲ್ಲಿ ಎಲ್ಲೇ ಅಡಗಿರಲಿ, ಅವನನ್ನು ಹುಡುಕಿ ಕೊಲ್ಲದಿದ್ದರೆ ಇದು ನಿನ್ನ ಪಾದದಾಣೆಯಾಗಿ ಹೇಳುತ್ತಾ ಇದ್ದೇನೆ. ನಾನು ಶ್ರೀಹರಿಯ ಭಕ್ತನಲ್ಲ, ತಂದೆಗೆ ಜನಿಸಿದವನಲ್ಲ, ಪ್ರತೀಕಾರವನ್ನು ತೀರಿಸಿಯೇ ತೀರಿಸುತ್ತೇನೆ. ತಾಯೇ, ನಿಮಗೆ ಯಾರೂ ಇಲ್ಲ ಎಂಬ ಭಾವವನ್ನೇ ಬಿಡಿ, ನಾನಿದ್ದೇನಲ್ಲ ಅಮ್ಮ. ಮಂದಿರದಲ್ಲಿ ಸುಖವಾಗಿರಿ, ನಾನು ಶೀಘ್ರವಾಗಿ ರಥವನ್ನೇರಿ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಂಡು ಯಕ್ಷಲೋಕದ ಕಡೆಗೆ ತೆರಳುತ್ತೇನಂತೆ.

ಯಕ್ಷನನ್ನು ಕೊಂದರು ಅಳಿದು ಹೋದ ನನ್ನ ಮಗ ಮರಳಿ ಬರುವುದಕ್ಕುಂಟೆ. ಇನ್ನು ನನ್ನ ಜೀವನದಲ್ಲಿ ನನಗೆ ಸುಖ ಎನ್ನುವುದುಂಟೆ? ಇಲ್ಲ ಇಲ್ಲ, ಅರಮನೆಯೊಳಗಿರಲಾರೆ. ಎಲ್ಲಿ ನೋಡಿದರೂ ಉತ್ತಮನ ಮುಖವೇ ಕಾಣುತ್ತಾ ಇದೆ. ಅಮ್ಮ ಎಂದು ಕರೆಯುತ್ತಿರುವ ಆತನ ಸ್ವರವೇ ಕೇಳಿಸುತ್ತಾ ಇದೆ. ಅಯ್ಯೋ ವಿಧಿಯೇ, ಏನು ಮಾಡಲಿ ಏನು ಮಾಡಲಿ? ಇಲ್ಲ, ಅರಮನೆಯೊಳಗಿರಲಾರೆ. ಅಳಿದ ಮಗನ ಕಳೆ

ಮನೆಗೊಮ್ಮೆ ನೋಡಲೇಬೇಕು. ರಾತ್ರಿಯ ಹೊತ್ತು ಕೈಯಲ್ಲೊಂದು ದೀವಿಗೆಯನ್ನು ಹಿಡಿದು ಕಾಡಿನ ಕಡೆಗೆ ಸಾಗುತ್ತೇನಂತೆ. ಮಗನೇ ಉತ್ತಮ, ಎಲ್ಲಿದ್ದೀಯಪ್ಪ, ಎಲ್ಲಿದ್ದೀಯ? ಮುಂದೆ ಮುಂದೆ ಬಂದರೆ ಇದೇನು ಘೋರವಾದ ಕಾಡ್ಗಿಚ್ಚು, ಅಂದರೆ ನನ್ನ ಮಗನ ಹೆಣವನ್ನು ನೋಡಲು ಸಾಧ್ಯವಾಗದೇ ಹೋಯಿತೆ. ಇನ್ನೇಕೆ ಈ ಶರೀರ ಧಗಧಗಿಸುವ ಈ ಬೆಂಕಿಗೆ ನನ್ನ ಶರೀರ ಸಮರ್ಪಿತವಾಗಲಿ, ಸಮರ್ಪಿತವಾಗಲಿ.

0: ಕೊಡಲಿ ಶಂಖವ ಮೊಳಗಿ ಸಂಗರಗಾಗಿ ಕರೆ ಕೊಡಲು
1: ರಥವನ್ನೇರಿ ಅಲಕಾವತಿಗೆ ಬಂದವನಿದ್ದೇನೆ. ತಡ ಮಾಡುವುದಲ್ಲ, ಯುದ್ಧಕ್ಕೆ ಆಹ್ವಾನಿಸುವುದಕ್ಕಾಗಿ ಶಂಖಧ್ವಾನವನ್ನು ಮಾಡುತ್ತೇನಂತೆ.

0: ಬಂದು ಬಂದನೇ. ಹಿಂದೆ ಪಾಪ ಮನವಿಗುದೇ ಯಾರೆಂದು ತಿಳುಗು ಮೊದಲಿರದೆ.
1: ಎಲ್ಲಾ ಮಾನವನೇ,
2: ಏನು
1: ಅಲಕಾವತಿಗೆ ಬಂದು ಯುದ್ಧಕ್ಕೆ ಕರೆದೆಯ?
2: ಹೌದು.
1: ಮುಂದಾಗಿ ಬಂದ ಯಕ್ಷರನ್ನೆಲ್ಲ ಸದೆ ಬಡಿದೆಯ?
2: ನಾನೇ ನಾನೇ.
1: ಏನು ಬಂದ ದಾರಿಯಲ್ಲಿ ಹಿಂದೆ ಹೋಗದೆ ಉತ್ತರಕ್ಕೆ ಬಂದವನಿಗೆ ದಕ್ಷಿಣದ ಕಡೆಗೆ ಹೋಗಬೇಕೆಂಬ ಬಯಕೆಯೇ? ಯಾರು ನೀನು? ಯಾಕಾಗಿ ಬಂದೆ ಹೇಳು.
2: ಪ್ರಾಚೀನ ಬರ್ಹಿಯ ಅರಸನಾದ ನಾನೇ ಇದ್ರುವ.
1: ಓಹೋ,
2: ಸುನೀತಿಯ ಜಾತ. ನನ್ನ ತಮ್ಮನಾದ ಉತ್ತಮನನ್ನು ಯಾರೋ ಒಬ್ಬ ಯಕ್ಷ ಕೊಂದು ಹಾಕಿದ್ದಾನಂತೆ. ಆ ವಿಚಾರವನ್ನು ತಿಳಿದು ಬಂದಿದ್ದೇನೆ. ಅವನನ್ನು ತೋರಿಸು, ಅವನೊಡನೆ ಮಾತನಾಡುತ್ತೇನೆ.
1: ಓಹೋಹೋ, ನೀನೇ ಯೋದ್ರುವ?
2: ಹೌದು.
1: ನಿನ್ನ ತಮ್ಮನನ್ನು ಕೊಂದವನು ನಾನೇ. ಸುನೇತ್ರ ನಾಮಕ ಆತನ ಮದದಿಂದಲೇ ಆತನಳಿದ.
2: ಓಹೋ,
1: ಈಗ ನನ್ನನ್ನು ಕೆಣಕಿದರೆ ನೀನು ಅದೇ ದಾರಿಯ ಸಾಧಿಯಲ್ಲಿ ಸಾಗಬೇಕಾದೀತೋ? ಎಚ್ಚರ,
2: ಸಾಕು ಮಾಡು, ಸಾಕು ಮಾಡು.

0: ಭೂಲೋಕಕ್ಕೆ ಆದರೂ ಯಕ್ಷರಿಗೆ ಗಂಧರ್ವರಿಗೆ ವಿಹಾರಕ್ಕೆ ಬರುವುದಕ್ಕೆ ಹೊತ್ತಿದೆ. ಮಧ್ಯರಾತ್ರಿ ಕಳೆದು ಬರಬೇಕು, ಹಗಲು ನಿಷೇಧ. ನೀನು ವಿಹಾರಕ್ಕೂ ಅಲ್ಲ, ಬೇಟೆಗಾಗಿ ಬಂದೆಯಂತೆ.
1: ಹೌದು,
0: ಯಕ್ಷನೆಂಬ ಮದದಿಂದ ನಿಯಮಗಳನ್ನೆಲ್ಲಾ ಉಲ್ಲಂಘಿಸಿ ನನ್ನ ತಮ್ಮನನ್ನು ಕೊಂದೆಯಾ? ಏನೆಂದೇ, ನಾನು ಅವನ ದಾರಿ ಹಿಡಿಯಬೇಕೆ? ನಿನ್ನ ಯಕ್ಷರು ಬಿಡು, ದೇವತೆಗಳು ಸಹಿತ ನನಗೆ ಉಗಿರಿಗೆ ಎಣೆಯಲ್ಲ. ನಿನ್ನ ಉದರವನ್ನು ಬಗೆದು ನನ್ನ ಸಹೋದರನನ್ನು ಅಲ್ಲಿಂದ ಹೊರತೆಗೆದೇನು? ಜಾಗ್ರತೆ ಜಾಗ್ರತೆ.
2: ಮಾತಿನಿಂದ ಏನನ್ನು ಹೇಳಬಹುದು? ಎಷ್ಟು ಹಾರಬಲ್ಲೆ ನೀನು? ನೋಡೋಣ, ಮತ್ತೆ ನೋಡೋಣ.

0: ತಡೆಯದೆ ಸಾಗುತ್ತ ಧನಪತಿ ಎಡೆಗೈತರಲ್ಗೆ ಪರಿಹಿಸುತ್ತೆಂದಂ.
1: ಇವನೊಡನೆ ಕದನ ನನ್ನಿಂದ ಸಾಧ್ಯವಿಲ್ಲ. ಬಿಟ್ಟ ಶರಗಳಿಂದ ನನ್ನ ದೇಹವೇ ಸುಟ್ಟು ಹೋಯಿತು. ಇಲ್ಲಿಂದ ಕಣ್ಮರೆಯಾಗಿ ಕುಬೇರನ ಬಳಿಯೇ ವಿಚಾರವನ್ನು ಹೇಳಿ ಇವನ ಮುಂದೆ ಮಾಯಾವಿದ್ಯೆಯನ್ನೇ ಪ್ರದರ್ಶಿಸಬೇಕಾಗಿದೆ. ಆದ್ದರಿಂದ ಅದೃಶ್ಯನಾಗುತ್ತೇನೆ.

0: ವಿಕ್ರಮಿ ಅಂತೆ ಹೇಡಿಗಳ ಅರಸ ಎಲ್ಲಿ ಮಾಯವಾದ ಎಂದು ತಿಳಿಯದೆ ಹೋಯಿತು. ಆದರೆ ಇದೇನಿದು, ಮತ್ತೆ ಯಾರೋ ಇಬ್ಬರು ಯಕ್ಷರು ಬಂದು ಹೋರಾಡಿದರು, ಕೈ ಸಾಗದೆ ಈಗ ಮಾಯಾ ಯುದ್ಧಕ್ಕೆ ತೊಡಗಿದರಲ್ಲ. ಸಿಡಿಲು, ಮಿಂಚು, ಮಳೆ, ಸುತ್ತಮುತ್ತಲು ಕತ್ತಲು, ಬೆಟ್ಟಗಳೇ ನನ್ನ ಮೇಲೆ ಬೀಳುತ್ತವೆಯೋ ಎಂಬಂತೆ ಭಾಸವಾಗುತ್ತಾ ಇದೆ. ತಡ ಮಾಡುವುದಲ್ಲ, ಭಕ್ತಿಯಿಂದ ಶ್ರೀಮನ್ನಾರಾಯಣನನ್ನು ಧ್ಯಾನಿಸಿ ನಾರಾಯಣ ಅಸ್ತ್ರವನ್ನೇ ಹೂಡಿ ಈ ಯಕ್ಷರನ್ನೆಲ್ಲ ಸಮೂಲ ನಾಶ ಮಾಡುತ್ತೇನಂತೆ.
1: ಕುಮಾರ, ತಡೆ ತಡೆ.

0: ಧ್ರುವ ಕುಮಾರ, ಇದು ನಿನ್ನ ತಂದೆಯಾದ ಉತ್ತಾನಪಾದನ ತಂದೆ ನಾನು, ನಿನಗೆ ಪಿತಾಮಹ ಸ್ವಯಂಭುವ ಮನು.
1: ಪಾದಕ್ಕೆರಗಿದ್ದೇನೆ ತಾತ, ಯಾಕೆ ತಡೆದಿರಿ?
0: ಎದ್ದೇಳು ಮಗು, ಕ್ರೋಧವಶನಾಗಿ ನೀನು ಮಾಡುವ ಕೆಲಸ ನರಕಕ್ಕೆ ಬಾಗಿಲಾದೀತು ಮಗು.
1: ಯಾಕೆ?
0: ಯಾರೋ ಒಬ್ಬ ಯಕ್ಷ ನಿನ್ನ ತಮ್ಮನನ್ನು ಕೊಂದ ಮಾತ್ರಕ್ಕೆ ಇಡೀ ಯಕ್ಷಲೋಕವನ್ನೇ ಸಂಹರಿಸುತ್ತೇನೆ ಎನ್ನುವುದು ಸರಿಯೇ ಮಗು? ಇದು ನಮ್ಮ ವಂಶಕ್ಕೆ ಘನತೆಯಲ್ಲವಪ್ಪ. ನಿನ್ನ ತಮ್ಮನ ಮೇಲೆ ನಿನಗೆ ಅತಿಶಯವಾದ ಪ್ರೀತಿ ಇರುವುದೇನೋ ಸರಿ, ಆದರೆ ಅವನ ವಧೆಯ ಬದಲಾಗಿ ನೀನು ಅನೇಕ ಯಕ್ಷರನ್ನು ಸಂಹರಿಸಿದೆಯಲ್ಲ.
1: ಹೌದು.
0: ಜಡವಾದ ದೇಹವನ್ನೇ ಸರ್ವಸ್ವ ಎಂದು ಭಾವಿಸಿ ಇದಕ್ಕಾಗಿ ಹಿಂಸಾ ಕಾರ್ಯ ಮಾಡುತ್ತೀಯ. ಬಾಲ್ಯದಲ್ಲೇ ಸಮಸ್ತ ಜೀವರಿಗೂ ಆಶ್ರಯದಾತನಾಗಿರುವ ಶ್ರೀಹರಿಯನ್ನು ಆರಾಧಿಸಿ ದರ್ಶಿಸಿದ ಭಾಗ್ಯ ನಿನ್ನದು. ಅದಕ್ಕಾಗಿ ಆ ಭಗವಂತನ ಭಕ್ತರು ನಿನ್ನನ್ನು ಆರಾಧಿಸುತ್ತಾರೆ. ಹೀಗಿರುವಾಗ ಇಂಥ ಕ್ರೋಧ ನಿನಗೆ ಸರಿಯೇ? ಅರಸ ಕ್ಷತ್ರಿಯ ಎನ್ನುವ ಗರ್ವವೇ ಚಿತ್ತಜನೇಯನ ಭಕ್ತನಾಗುತ್ತಾ ಹೀಗೆ ಮಾಡಬಾರದು ಮಗು. ಮನುಷ್ಯನ ಹುಟ್ಟು ಸಾವಿಗೆ ಭಗವಂತನೇ ಕಾರಣವಲ್ಲವೇ? ವಿಶ್ವವನ್ನು ಸೃಷ್ಟಿಸಿ ಪೊರೆದು ಸಂಹರಿಸುವ ಆ ಮಹಾವಿಭು. ಹಾಗಾಗಿ ನನ್ನ ತಮ್ಮನನ್ನು ಯಕ್ಷರು ಕೊಂದರು ಎಂಬ ಭಾವದಿಂದ ನೀನು ಇಷ್ಟು ಮಂದಿ ಯಕ್ಷರನ್ನು ವಧಿಸಿ ಅಪರಾಧವನ್ನೇ ಮಾಡಿಬಿಟ್ಟೆ. ನಮ್ಮ ದುಷ್ಕಾರ್ಯಗಳಿಂದ ನಮ್ಮ ವಂಶಕ್ಕೆ ಕೇಡಾದೀತು. ಹಾಗಾಗಿ ಮಂತ್ರಾಸ್ತ್ರವನ್ನು ಪ್ರಯೋಗಿಸಬೇಡ, ಕ್ಷಮಾಶೀಲನಾಗು. ಗುಣಾತೀತನು, ಅದ್ವಿತೀಯನು, ಅಳಿವಿಲ್ಲದವನು, ನಿತ್ಯ ಮುಕ್ತನೂ ಆದ ಪರಮಾತ್ಮನನ್ನು ನಿನ್ನ ಅಂತಃಕರಣದಲ್ಲಿ ಹುಡುಕುವವನಾಗು, ಶಾಂತನಾಗು ಮಗು.
1: ತಾತ, ಇದು ನಿಮ್ಮ ಮಾತಿನಂತೆ ಧರಿಸಿದ ಅಸ್ತ್ರವನ್ನು ಉಪಸಂಹರಿಸಿದ್ದೇನೆ. ಉತ್ತಮನ ಮರಣದಿಂದ ನನ್ನ ಬುದ್ಧಿ ವಿವಶವಾಯಿತು, ಕ್ರೋಧ ಆವರಿಸಿತು. ನಿಮ್ಮ ಮಾತನ್ನು ಮೀರಲಾರೆ, ನಿಮ್ಮ ಉಪದೇಶದ ಮಾತಿನಿಂದ ಚಿತ್ತ ನಿರ್ಮಲವಾಗಿದೆ. ಆ ಭಗವಂತನಿಗೆ ಸರ್ವಸ್ವವನ್ನು ಸಮರ್ಪಿಸಿ ಇದೋ ಯುದ್ಧದಿಂದ ನಿವೃತ್ತನಾಗುತ್ತಾ ಇದ್ದೇನೆ.
0: ಶ್ರೀಹರಿಯ ಪರಮ ಭಕ್ತನಾದ ನಿನ್ನಿಂದ ನಮ್ಮ ವಂಶವೇ ಪವಿತ್ರವಾಗಿದೆ. ಸಂತೋಷವಾಯಿತಪ್ಪ, ನಾನಿನ್ನು ತೆರಳುತ್ತೇನೆ.
1: ಸರಿ.

0: ಯಾರು?
1: ನಿನಗೆಣೆಯಾದ ಭಟರು ಮೂರು ಲೋಕದಲ್ಲೇ ಇಲ್ಲ. ನೀನೇ ಆಲೋಚಿಸು. ಯಕ್ಷನಾಗಿ ಕಾಣಿಸಿಕೊಂಡ ಸುನೇತ್ರ ಉತ್ತಮನಲ್ಲಿ ಹೋರಾಟ ಬೇಡ ಎಂದರೂ ಕೇಳದೆ ತಾನಾಗಿ ಮರಣವನ್ನು ನಿನ್ನ ತಮ್ಮ ಆಹ್ವಾನಿಸಿಕೊಂಡ. ಇದಕ್ಕೆ ಅವನ ಪ್ರಾರಬ್ಧ ಕರ್ಮವೇ ಕಾರಣ ಹೊರತು ಸುನೇತ್ರನಲ್ಲವಪ್ಪ. ನೀನು ಇಲ್ಲಿಗೆ ಬಂದಾಗ ನಿನ್ನ ಚಿಕ್ಕಮ್ಮ ಕಾಡಿನ ಕಡೆಗೆ ಹೋಗಿ ಕಾಡ್ಗಿಚ್ಚಿನಲ್ಲಿ ಸಿಲುಕಿ ಭಸ್ಮವಾಗಿದ್ದಾಳೆ.

0: ಇದಕ್ಕೆ ಯಾರು ಹೊಣೆ ಹೇಳು? ಹಾಗಾದರೆ ವಿಧಿ ನಮ್ಮ ಹಣೆಯಲ್ಲಿ ಬರೆಯುವ ಬರಹವನ್ನು ಮೀರಲು ಯಾರಿಗೂ ಸಾಧ್ಯವಿಲ್ಲ. ನಾವೆಲ್ಲ ಭಗವಂತನ ಲೀಲಾ ನಾಟಕದ ಪಾತ್ರಧಾರಿಗಳಲ್ಲವೇ. ಏನೇ ಇರಲಿ, ಇದು ಅಲಕಾವತಿಯ ಒಡೆಯ ಕುಬೇರ, ನಾನು ನಿನ್ನ ನಡತೆಗೆ ಮೆಚ್ಚಿದ್ದೇನೆ. ಅಸ್ತ್ರದ ಜೊತೆಗೆ ಕ್ರೋಧವನ್ನು ಉಪಸಂಹಾರ ಮಾಡಿದ ನಿನಗೆ ವರವೊಂದನ್ನು ನೀಡಬೇಕಾಗಿದೆ. ಏನು ಬೇಕು ಕೇಳು.
1: ಯಕ್ಷಾಧಿಪತಿ, ಇದೋ ಪ್ರಣಾಮಗಳು. ಲೋಕಪಾಲನಾದ ಶ್ರೀ ವಾಸುದೇವನ ಸ್ಮರಣೆ ಸದಾ ನನ್ನಲ್ಲಿ ಸ್ಥಿರವಾಗಿದ್ದರೆ ಸಾಕು, ಬೇರೇನು ಬೇಡ. ಇದೇ ವರವನ್ನು ನೀಡು ತಂದೆ.
0: ನಿಜವಾದ ಶ್ರೀಹರಿಯ ಭಕ್ತ ನೀನು ಹೌದು. ಇದೋ ನೀನು ಬೇಡಿದ ವರವನ್ನೇ ಅನುಗ್ರಹಿಸಿದ್ದೇನೆ. ಅದೃಶ್ಯನಾಗುತ್ತೆ.

ಕುಬೇರನ ವರವನ್ನು ಪಡೆದು ಮರಳಿ ಪುರಕ್ಕೆ ಬಂದಿದ್ದೇನೆ. ಭಗವಂತನ ಅನುಗ್ರಹಿಸಿದಂತಾಯಿತು. ಮೊದಲೇ ಅನುಗ್ರಹಿಸಿದಂತೆ 26,000 ವರುಷ ರಾಜ್ಯಭಾರವನ್ನು ಮಾಡಿದ್ದೇನೆ. ಇನ್ನು ಇಲ್ಲೇ ಇರುವುದಲ್ಲ, ಹಿಂದೆಯೇ ಸ್ವಾಮಿಯ ಅಪ್ಪಣೆಯಾಗಿದೆ. ಇಲ್ಲಿಯವರೆಗೆ ಯಾರೂ ಪಡೆಯದ ದಿವ್ಯವಾದ ಧ್ರುವ ನಕ್ಷತ್ರ ಪದವನ್ನು ಅನುಗ್ರಹಿಸುತ್ತೇನೆ ಎಂಬುದಾಗಿ. ನೀರ ಮೇಲಣ ಗುಳ್ಳೆ ಎಂದದಿ ತೋರಿ ಅಡಗುವ ದೇಹ, ಈ ಸಂಸಾರ ಶಾಶ್ವತವಲ್ಲ. ಹಾಗಾದರೆ ಶಾಶ್ವತ ಯಾವುದು ಕೇಳಿದರೆ ತದ್ವಿಷ್ಣೋ ಪರಮಂ ಪದಂ. ಅದಕ್ಕಾಗಿ ಈ ರಾಜ್ಯದ ಹೊಣೆಗಾರಿಕೆಯನ್ನು ಹಿರಿಯ ಮಗನಾದ ಕಲ್ಪನಿಗೆ ವಹಿಸಿದ್ದೇನೆ. ಎಲ್ಲವನ್ನೂ ತ್ಯಜಿಸಿ ಬದರಿಕಾಶ್ರಮದ ಕಡೆಗೆ ಬಂದಿದ್ದೇನೆ. ಶುದ್ಧವಾದ ಜಲದಲ್ಲಿ ಸ್ನಾನ ಮಾಡಿ ಇಂದ್ರಿಯಗಳನ್ನು ಪರಿಶುದ್ಧಿಗೊಳಿಸಿಕೊಂಡು, ಇಂದ್ರಿಯಗಳನ್ನು ಮನಸ್ಸಿನ ಕಡೆಗೆ, ಮನಸ್ಸನ್ನು ಬುದ್ಧಿಯ ಕಡೆಗೆ, ಬುದ್ಧಿಯನ್ನು ಆತ್ಮದ ಕಡೆಗೆ ಕೇಂದ್ರೀಕರಿಸಿ ಆ ಭಗವಂತನನ್ನೇ ಚಿಂತಿಸುತ್ತಾ ಇರುವಾಗ ಭಗವಂತನ ಪಾರ್ಷದರೇ ಬಂದರಲ್ಲ. ಇದು ದಿವ್ಯವಾದ ವಿಮಾನ ಸಿದ್ಧವಾಗಿದೆ, ಏರು ವೈಕುಂಠದ ಕಡೆಗೆ ನಿನ್ನನ್ನು ಒಯ್ಯುತ್ತೇವೆ ಎಂದರು. ನನಗೆ ನೆನಪಾದದ್ದು ತಾಯಿ ಸುನೀತಿ ದೇವಿಯನ್ನು. ಆಕೆಯನ್ನುಳಿದು ಎಲ್ಲಿಗೂ ಬರಲಾರೆ ಎಂದರೆ, ನೋಡಲ್ಲಿ ಇನ್ನೊಂದು ವಿಮಾನದಲ್ಲಿ ಆಕೆಯೂ ಸಾಗುತ್ತಿದ್ದಾಳೆ ಎಂದರು. ಇನ್ನೇಕೆ ತಡ, ಬದರಿಕಾಶ್ರಮದಲ್ಲಿ ವಾಸ ಮಾಡುತ್ತಿದ್ದ ಋಷಿಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ. ಈ ವಿಮಾನ ರತ್ನಕ್ಕೆ ಬಲಬಂದು ಪೂಜಿಸಿ ಭಗವಂತನ ಪಾರ್ಷದರಿಗೂ ವಂದಿಸಿ ವಿಮಾನವನ್ನೇರಿ ವೈಕುಂಠ ಲೋಕದ ಕಡೆಗೆ ಸಾಗುತ್ತೇನೆ.

0: ಇಲ್ಲಿಯವರೆಗೆ ಯಕ್ಷೋತ್ತಮರ ಕಾಳಗ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಯಕ್ಷಕೂಟ ಮಹಿಳಾ ವೇದಿಕೆ ಮಂಗಲ್ಪಾಡಿ ಇಲ್ಲಿನ ಸದಸ್ಯರು. ಹೆಮ್ಮೇಳದಲ್ಲಿ ಭಾಗವತರಾಗಿ ಶ್ರೀಮತಿ ಭವ್ಯಶ್ರೀ ಮಂಡೆಕೋಲು, ಮದ್ದಳೆ ಸುಬ್ರಹ್ಮಣ್ಯ ಭಟ್ ದೇಲಂತ ಮಜಲು, ಚೆಂಡೆ ಅರವಿಂದ ಆಚಾರ್ಯ ಮಾಣಿಲ, ಪಾತ್ರ ಪರಿಚಯ ಧ್ರುವ ರಾಜಶ್ರೀ ನಾವಡ, ವನಪಾಲಕ ಸುಲೋಚನಾ ನಾವಡ, ಉತ್ತಮ ಸರಸ್ವತಿ ಹೊಳ್ಳ, ಸುನೇತ್ರ ಜಯಲಕ್ಷ್ಮಿ ಕಾರಂತ, ಕುಬೇರ ಮತ್ತು ಸುರುಚಿ ಶ್ರೀಲತಾ ನಾವಡ, ಸ್ವಯಂಭುವ ಮನು ಜಯಲಕ್ಷ್ಮಿ ಮಯ್ಯ.
1: ಇದಾಗಿತ್ತು ಇಂದಿನ ಯಕ್ಷಲಹರಿ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ ತೊಂಬಚ್ಚವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಇದೇ ಭಾನುವಾರ ದಿನಾಂಕ 24 ಮೇ 2026 ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 24 ಮೇ 2026 ರಾತ್ರಿ 8 ಗಂಟೆಗೆ ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
4: ಆದ್ರೆ ಆ ಜುಮ್ಕಿ
3: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
5: ಆರ್ಬಿಐ ಹೇಳುತ್ತೆ
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
6: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
7: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
6: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಆಕಾಶವಾಣಿ ಕಾರವಾರ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 0838, ಮೊಬೈಲ್ ಸಂಖ್ಯೆ 9.

0024947740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಇದೇ ಭಾನುವಾರ ದಿನಾಂಕ 24 ಮೇ 2026 ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 24 ಮೇ 2026 ರಾತ್ರಿ 8 ಗಂಟೆಗೆ ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ

ಆಕಾಶವಾಣಿ ಕಾರವಾರ. ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

102.3 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಆರು ಗಂಟೆ 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:50 ಕಿಸಾನ್ ವಾಣಿಯಲ್ಲಿ ಜೇನು ಕೃಷಿ ಮತ್ತು ಇನ್ನಿತರ ಬೆಳೆಗಳ ಕೃಷಿ ಅನುಭವ, ಈ ಕುರಿತು ಯಲ್ಲಾಪುರದ ವಿನಾಯಕ್ ಉಮಾ ಮಹೇಶ್ವರ ಹೆಗಡೆ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಜನಪದ ಸಂಗೀತದಲ್ಲಿ ಮಾರ್ಕಂಡೆಯ ದೊಡ್ಡಮನಿ ಮತ್ತು ಸಂಗಡಿಗರಿಂದ ತತ್ವಪದಗಳು. ಎಂಟು ಗಂಟೆಗೆ ರೇಡಿಯೋ ಸ್ಪಂದನ, ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ. 8:00 ಕಾವ್ಯಯಾನ, 8:15 ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮದ 81ನೇ ಸರಣಿಯ ಮರುಪ್ರಸಾರ. ವಾಚನಕಾರರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ ಭಟ್ಟ. ಎಂಟು ಗಂಟೆ 30 ಚಿತ್ರಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು.

9:30ಕ್ಕೆ ಯುವವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 10:00ಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇನ್ನು ನಾಳಿನ ಪ್ರಸಾರದ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಮುಂಜಾನೆ 6:10ಕ್ಕೆ ಕರುನಾಳು ಬಾಬೆಳಕಿ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ಚಿಂತನ ವಿದ್ಯಾಭರತನಹಳ್ಳಿ ಅವರಿಂದ. 6:35ಕ್ಕೆ ರೈತರಿಗೆ ಸಲಹೆ, 6:40ಕ್ಕೆ ಗಾನಸುದೆ, 7:15ಕ್ಕೆ ಭಾವಗೀತೆಗಳು, 7:45ಕ್ಕೆ ಚಿತ್ರಗೀತೆಗಳು. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ 8:30ಕ್ಕೆ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಲೋ. 8:35ಕ್ಕೆ ಆಕಾಶ ಬುಟ್ಟಿ ಹಿರಿಯ ಬಹುಭಾಷಾ ನಟಿ ಹಾಗೂ ನಿರ್ಮಾಪಕಿ ಪಂಡರಿಬಾಯಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವನ್ನ ಕೇಳಲಿದ್ದೀರಿ. 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದಾರ್ ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಹಾಡಿಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ ನಮ್ಮ ನಿಲಯದಿಂದ. 10:02ಕ್ಕೆ ವಿದ್ಭಾರತಿ ಬೆಂಗಳೂರು ಕಾರ್ಯಕ್ರಮ. 12

ಐದು ನಿಮಿಷಕ್ಕೆ ವನಿತಾ ವಿಹಾರದಲ್ಲಿ ಸಮಾಜಮುಖಿ ಉದ್ಯಮದ ಮನ್ನಣೆ ಮಹಿಳಾ ಉದ್ಯಮಿ ಆಶಾ ಅವರ ಪಯಣದ ಬಗ್ಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಒಂದು ಗಂಟೆಗೆ ಪ್ರಗತಿ ಪಥ, 1:20 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ್. 2:40 ರಸಮಂಜರಿ, 3:00 ವಿದ್ಭಾರತಿ ಮುಂಬಯಿ ಕಾರ್ಯಕ್ರಮ. ಐದು ಗಂಟೆಗೆ ರೂಪಕ, ಆರದಿರಲಿ ಬೆಳಕು ಮುಗಿಯದಿರಲಿ ಬದುಕು, 5:30 ಚಿತ್ರಗೀತೆಗಳು, 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹಪ್ರಸರದಲ್ಲಿ. ಆರು ಗಂಟೆ 50 ನಿಮಿಷಕ್ಕೆ ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಉದ್ಯಮ ಸ್ವ ಉದ್ಯೋಗ ಸಾಧಕರೊಂದಿಗೆ ಮಾತುಕತೆ, ಸ್ವ ಉದ್ಯೋಗವಾಗಿ ಟೆಲರಿಂಗ್ ವೃತ್ತಿಯನ್ನ ಮಾಡುತ್ತಿರುವ ನಾಗರತ್ನ ಬಿಲ್ಲವ್ ಹಾಗೂ ಹೂವಿನ ಹಾರ ತಯಾರಿಕೆ ಮತ್ತು ವೇದಿಕೆ ಅಲಂಕಾರ ಮಾಡುವ ಅನುಭವ ಹೊಂದಿರುವ ರೂಪಾ ಚಂದ್ರಶೇಖರ್ ನಾಯ್ಕ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಕೃಷಿ ಮಾಹಿತಿ ಕೇಳಲಿದ್ದೀರಿ. ಏಳು ಗಂಟೆ 45 ನಿಮಿಷಕ್ಕೆ ವಚನಕಾರ ಕಾಯಕ ತತ್ವ, ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಸುಚಿ ರುಚಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ಅರ್ಚನಾ ಬೋರ್ಕರ್, ಪ್ರಸ್ತುತಿ ಸಂಧ್ಯಾ, ನೀತಾ, ಶಾರದಾ ಹಾಗೂ ಗೀತಾ, ಸಮಗ್ರ ನಿರ್ವಹಣೆ ಟಿಎಸ್ ಪ್ರಸಾದ್. ಒಂಬತ್ತು ಗಂಟೆ 15 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು, 9:30 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, 10:00 ರವಿವಾಸರೆಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸರದಲ್ಲಿ. ಆತ್ಮೀಯರೇ, ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ನಿಲಯದಿಂದ.

ಆಕಾಶವಾಣಿ ಕಾರವಾರ. ಈಗ ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: कार्यालयं मदर हाउस तथा बाल आश्रम च दृष्टवान। विश्व स्वास्थ्य संघटनेन डेमोक्रेटिक रिपब्लिक ऑफ कांगो देशे इबोला संक्रमणस्य बुंदीबुग्यो प्रभेदस्य सार्वजनिक स्वास्थ्य संकटं राष्ट्रीय स्तरे उच्चतः अति उच्च स्तरे वर्धितम्। संघटनस्य महानिदेशक ट्रेडोस अधानुम घेब्रेसस अवदत् यत् अस्य संक्रमणस्य संकटं सम्प्रति राष्ट्रीय स्तरे अतिवाधिकं क्षेत्रीय स्तरे अधिकं वैश्विक स्तरे च न्यूनम् इति मूल्यांकितम् अस्ति। सः स्पष्टीकृतवान् यत् अधुना यावत् 280 प्रकरणेषु 7 जनाः मृताः, परन्तु वास्तविक प्रकोपः एतस्मात् बृहत्तरः भवितुं शक्नोति, यतः प्रायः 50+700 संदिग्ध प्रकरणानि 77+100 संदिग्ध मृत्यवः च पंजीकृताः सन्ति। आईपीएल 20-20 क्रिकेट क्रीडा स्पर्धायां अद्य लखनऊ सुपर जायंट्स पंजाब किंग्स दलयो मध्ये लखनऊ नगरे स्पर्धा भविष्यति। स्पर्धेयं सार्धसप्तवादने समारप्स्यते इति वार्ताः।
1: आकाशवाणी समय 6:30:06 ವಿಜ್ಞಾನದ ಮುನ್ನಡೆ ದೀಪ ಎಂಬಿ ಅವರಿಂದ.
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆ. ಗಣಿಗಾರಿಕೆ ಅಂದ್ರೆ ಮತ್ತೇನೂ ಅಲ್ಲ, ಭೂಮಿಯಲ್ಲಿ ಅಡಕವಾಗಿರುವಂತಹ ಅನೇಕ ಖನಿಜಗಳು, ಅದಿರುಗಳು, ಕಲ್ಲುಗಳನ್ನ ಹೊರತೆಗೆಯುವಂತಹ ಪ್ರಕ್ರಿಯೆ. ಸರಳವಾಗಿ ಹೇಳಬೇಕು ಅಂದ್ರೆ, ನಮ್ಮ ಮನೆಯಲ್ಲಿ ಬಳಸುವಂತಹ ಸ್ಟೀಲ್ ಪಾತ್ರೆ, ಲೋಟ, ತಟ್ಟೆಯನ್ನ ತಯಾರಿಸಬೇಕು ಅಂದ್ರೆ ಭೂಮಿಯ ಕೆಲವು ಪ್ರದೇಶಗಳಲ್ಲಿ ಅಡಕವಾಗಿರುವಂತಹ ಕಬ್ಬಿಣದ ಅದಿರನ್ನ ಹೊರತೆಗೆದು ಪುಡಿ ಮಾಡಿ ಅತ್ಯಂತ ಹೆಚ್ಚಿನ ಉಷ್ಣತೆಯನ್ನ ಕಾಯಿಸಿ ಶುದ್ಧ ಕಬ್ಬಿಣದ ಲೋಹವನ್ನ ಪಡೆಯಲಾಗುತ್ತೆ. ನಂತರ ಆ ಲೋಹದ ಜೊತೆಗೆ ಕಾರ್ಬನ್, ನಿಕೆಲ್, ಕ್ರೋಮಿಯಂನಂತಹ ಇತರ ಅಂಶಗಳನ್ನ ಸೇರಿಸಿ ಸ್ಟೀಲ್ ಪಾತ್ರೆಯನ್ನ ತಯಾರಿಸಲಾಗುತ್ತೆ. ಗಣಿಗಾರಿಕೆಗೆ ಇದೊಂದು ಉದಾಹರಣೆಯಷ್ಟೇ. ಚಿನ್ನ, ಡೈಮಂಡ್, ಪ್ಲಾಟಿನಂ ಲೋಹಗಳ ಕಟ್ಟಡಗಳ ನಿರ್ಮಾಣಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವ ಜಲ್ಲಿ, ಕಲ್ಲು, ಮರಳು, ಸಿಮೆಂಟ್, ಗ್ರಾನೈಟ್, ಔಷಧ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳು ಅಷ್ಟೇ ಯಾಕೆ, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ಗಳ ತಯಾರಿಕೆಗೆ ಬೇಕಾದ ಅನೇಕ ಲೋಹಗಳು, ಚಿಪ್ಗಳ ತಯಾರಿಕೆಗೆ ಬೇಕಾದ ಸಿಲಿಕಾನ್ ಅಂಶವು ಗಣಿಗಾರಿಕೆಯ ಉತ್ಪನ್ನಗಳೇ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗಣಿಗಾರಿಕೆ ಕ್ಷೇತ್ರವು ಲಾಭದಾಯಕವಾದಂತಹ ಉದ್ಯಮಗಳಲ್ಲಿ ಒಂದಾಗಿದ್ರೂ ಸಹ, ನಿರಂತರವಾಗಿ ಬಂಡವಾಳ, ಮೂಲಸೌಕರ್ಯಗಳನ್ನು ರೂಪಿಸುವುದು, ಗಣಿ ಕಾರ್ಮಿಕರ ಆರೋಗ್ಯ ಮತ್ತು ಸುರಕ್ಷತೆ ಹಾಗೂ ಪ್ರಮುಖವಾಗಿ ಗಣಿಗಾರಿಕೆಯಿಂದ ಪರಿಸರದ ಮೇಲೆ ಉಂಟಾಗುವಂತಹ ಪರಿಣಾಮಗಳ ಕುರಿತು ಕಾಳಜಿ ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ. ಸರ್ಫೇಸ್ ಮೈನಿಂಗ್ ಇರಬಹುದು, ಅಂಡರ್ಗ್ರೌಂಡ್ ಮೈನಿಂಗ್ ಇರಬಹುದು ಮತ್ತು ಪ್ಲೇಸರ್ ಮೈನಿಂಗ್ ಸೇರಿದಂತೆ ಎಲ್ಲ ಬಗೆಯ ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿದ್ರೆ ಒಂದಷ್ಟು ಸವಾಲುಗಳನ್ನು ಸುಲಭವಾಗಿ ಎದುರಿಸಬಹುದು ಎನ್ನುತ್ತೆ ಸಂಶೋಧನೆ. ನೋಡಿ, ಮನುಷ್ಯ ತನ್ನದೇ ಬುದ್ಧಿಮತ್ತೆಯಿಂದ ಯಂತ್ರಗಳ ಬಳಿ ಕೆಲಸ ಮಾಡಿಸಲು ಕೃತಕ ಬುದ್ಧಿಮತ್ತೆಯನ್ನ ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಅಳವಡಿಸಿಕೊಳ್ತಾ ಇದ್ದಾನೆ. ಗಣಿಗಾರಿಕೆಯೂ ಕೂಡ ಇದರಿಂದ ಹೊರತಾಗಿಲ್ಲ. ಹಾಗಾದ್ರೆ ಗಣಿಗಾರಿಕೆಯ ಯಾವ ಕ್ಷೇತ್ರದಲ್ಲಿ ಹೇಗೆಲ್ಲ ಕೃತಕ ಬುದ್ಧಿಮತ್ತೆಯನ್ನ ಬಳಸ್ಕೊಳ್ಬಹುದು ಅಂತೀರಾ? ಯಾವುದೇ ಒಂದು ಗಣಿಗಾರಿಕೆಯ ಯೋಜನೆಯ ಪ್ರಮುಖ ಜೀವಾಳವೇ ಕಲ್ಲನ್ನ ಕೊರೆಯುವುದು ಮತ್ತು ಡೈನಮೈಟ್ನಂತಹ ಸ್ಫೋಟಕಗಳ ಸಹಾಯದಿಂದ ಆ ಕಲ್ಲನ್ನ ಸಿಡಿಸುವಂತಹದ್ದು. ಮೊದಲು ಕಲ್ಲುಗಳಲ್ಲಿ ಸಣ್ಣ ರಂಧ್ರಗಳನ್ನ ಮಾಡ್ತೀವಿ, ಅವುಗಳಲ್ಲಿ ಸ್ಫೋಟಕಗಳನ್ನ ತುಂಬ್ತೀವಿ. ಹೀಗೆ ಮ್ಯಾನ್ಯುಯಲ್ ಆಗಿ ಸಿಡಿಸೋದ್ರಿಂದ ಗಟ್ಟಿಯಾದ ಕಲ್ಲಿನ ಮೇಲ್ಮೈ ಮತ್ತು ಅವುಗಳ ರಚನೆಯಲ್ಲಿ ಬಿರುಕುಗಳು ಬಿಟ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚು. ಹಾಗಾಗಿ ಕೈಯಾರೆ ಮಾಡುವ ಇಂತಹ ಕೆಲಸಗಳ ಬದಲಾಗಿ ಆಟೋಮೇಟೆಡ್ ಡ್ರಿಲ್ಲರ್ಗಳನ್ನು ಬಳಸಬಹುದು ಮತ್ತು ಗಣಿ ಜಾಗಗಳ ಸರ್ವೆ ಮಾಡುವಂತಹ ಸಮಯದಲ್ಲಿ ಡ್ರೋನ್ಗಳ ಬಳಕೆಯನ್ನು ಮಾಡಿದಾಗ ಅಪಾಯಕಾರಿ ಸ್ಥಳಗಳಿಗೆ ಮನುಷ್ಯ ಹೋಗುವ ಸಂಭವವಿರುವುದಿಲ್ಲ ಮತ್ತು ಕ್ಯಾಮೆರಾಗಳ ಸಹಾಯದಿಂದ ನಿಖರವಾಗಿ ಅಳತೆಯನ್ನು ಪಡೆಯಬಹುದು. ಆಳವಾದ ಗಣಿಗಾರಿಕೆಯಲ್ಲಿ ದೂರ ನಿಯಂತ್ರಿತ ಅಥವಾ ಅರ್ಧ ಸ್ವಯಂಚಾಲಿತ ಅಥವಾ ಸಂಪೂರ್ಣ ಸ್ವಯಂಚಾಲಿತ ರೋಬಾಟ್ಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಛಾವಣಿ ಕುಸಿತ, ಅಪಾಯಕಾರಿ ಮತ್ತು ಸುಲಭವಾಗಿ ದಹಿಸಬಲ್ಲ ಅನಿಲಗಳ ಸೋರುವಿಕೆಯಂತಹ ಸಂಭವನೀಯ ದುರಂತಗಳನ್ನು ಕೂಡ ತಪ್ಪಿಸಬಹುದು. ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು

0: ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳ ಸಹಾಯದಿಂದ ತಯಾರಿಸಿದಂತಹ ಸೆನ್ಸರ್ಗಳ ಸಹಾಯದಿಂದ ಗಣಿಗಾರಿಕೆ ಜಾಗದ ಸುತ್ತಮುತ್ತಲಿನ ಪರಿಸರದಲ್ಲಾಗುವಂತಹ ಧೂಳು, ಉಷ್ಣತೆ, ಒತ್ತಡ ಇನ್ನು ಮುಂತಾದ ಅಂಶಗಳನ್ನು ಸುಲಭವಾಗಿ ಮತ್ತು ನಿಖರವಾಗಿ ಅಧ್ಯಯನ ನಡೆಸಬಹುದು. ಇನ್ನೂ ಗಣಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಹಿತದೃಷ್ಟಿಯಿಂದ ಎಐ ಬಳಸಿದ ಪರ್ಸನಲ್ ಕೇರ್ ಇಕ್ವಿಪ್ಮೆಂಟ್ಸ್ ಬಳಸೋದ್ರಿಂದ ಅವರ ಸಂಪೂರ್ಣ ಆರೋಗ್ಯದ ಮಾಹಿತಿಯನ್ನು ಪಡೆಯುತ್ತಾ ಇರಬಹುದು. ಇದರಿಂದ ಯಾವುದೇ ಕಾರ್ಮಿಕನ ಮೇಲೆ ಸಂಭವಿಸಬಹುದಾದ ಅಪಾಯದ ವಿರುದ್ಧ ತ್ವರಿತ ಎಚ್ಚರಿಕೆ ನೀಡಲು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಖನಿಜಗಳನ್ನು ಸಾಗಣೆ ಮಾಡುವ ವಾಹನಗಳಿಗೆ ಜಿಪಿಎಸ್ ಟ್ಯಾಗ್ಗಳನ್ನು ಅಳವಡಿಸುವುದರ ಮೂಲಕ ಅಕ್ರಮ ಸಾಗಾಣಿಕೆಯನ್ನು ಕೂಡ ತಡೆಗಟ್ಟಬಹುದು.
1: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
2: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿಂಡ್ ಮ್ಯಾಥ್ಯೂ.

0: ಆಕಾಶವಾಣಿ ಬೆಂಗಳೂರು, ಸಮಯ 6:35. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಮೇ 5 ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಶ್ರೀ ಕಮಲ್ ಬೋಹ್ರಾ ಎಂಬ 48 ವರ್ಷದ ವ್ಯಕ್ತಿಯೊಬ್ಬರು ಕಾಣೆಯಾಗಿದ್ದಾರೆ. ಇವರ ಚಹರೆ ಹೀಗಿದೆ: 5 ಅಡಿ ಎತ್ತರ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ ಹೊಂದಿದ್ದಾರೆ. ನೇಪಾಳಿ ಭಾಷೆ ಬಲ್ಲವರಾಗಿದ್ದಾರೆ. ಕಾಣೆಯಾಗುವಾಗ ಕಪ್ಪು ಬಣ್ಣದ ಪ್ಯಾಂಟ್, ಗುಲಾಬಿ ಬಣ್ಣದ ಶರ್ಟ್ ಧರಿಸಿದ್ದಾರೆ. ಇವರ ಮುಖದ ಮೇಲೆ ಕಪ್ಪು ಮಚ್ಚೆ ಇದೆ. ಮಾರ್ಚ್ 27 ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 23 ವರ್ಷದ ಯುವತಿ ಅರ್ಪಿತಾ ಕಾಣೆಯಾಗಿದ್ದಾರೆ. 5.2 ಅಡಿ ಎತ್ತರವಿದ್ದಾರೆ. ಕೋಲು ಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ ಹೊಂದಿದ್ದಾರೆ. ಕಾಣೆಯಾಗುವಾಗ ಕೆಂಪು ಬಣ್ಣದ ಪ್ಯಾಂಟ್, ನೀಲಿ ಬಣ್ಣದ ಟಾಪ್ ಧರಿಸಿರುತ್ತಾರೆ. ಎಚ್ವಿ ವಾಸುದೇವ ಎಂಬ 52 ವರ್ಷದ ವ್ಯಕ್ತಿ ಭಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 26 ಕಾಣೆಯಾಗಿದ್ದಾರೆ. 135 ಸೆಂಟಿಮೀಟರ್ ಎತ್ತರ, ಗೋಧಿ ಮೈಬಣ್ಣ, ಗುಂಡು ಮುಖ, ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಕನ್ನಡ ಭಾಷೆ ಬಲ್ಲವರಾಗಿದ್ದಾರೆ. ರಾಧಾಕೃಷ್ಣ ಎಂಬ 52 ವರ್ಷದ ವ್ಯಕ್ತಿ ಮಾರ್ಚ್ 5 ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಚಹರೆ ಹೀಗಿದೆ: 160 ಸೆಂಟಿಮೀಟರ್ ಎತ್ತರ, ಗೋಧಿ ಮೈಬಣ್ಣ, ಗುಂಡು ಮುಖ, ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ನೀಲಿ ಬಣ್ಣದ ಶರ್ಟ್ ಪ್ಯಾಂಟ್ ಧರಿಸಿದ್ದಾರೆ. ಕಾಣೆಯಾಗುವಾಗ ಕನ್ನಡ ಮತ್ತು ತಮಿಳು ಭಾಷೆ ಬಲ್ಲವರಾಗಿದ್ದಾರೆ. ಇವರುಗಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 6:36. 6:37 ಸರಿಯಾಗಿ ಪ್ರಕಟಣೆಗಳು. ನಂತರ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ. 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
2: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಸ್ಮರಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ

0: ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ,
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60% ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಕಾರ್ಮಿಕರ ಕನಿಷ್ಠ ವೇತನವನ್ನು ಶೇಕಡ 60% ಏರಿಕೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ನಾಡಿನ ಶ್ರಮಿಕರ ಬಹುವರ್ಷಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಕಾರ್ಮಿಕರ ಕನಿಷ್ಠ ವೇತನದಿಂದ ರಾಜ್ಯದ 1 ಕೋಟಿಗೂ ಹೆಚ್ಚು ಕಾರ್ಮಿಕರಿಗೆ ಪ್ರಯೋಜನ ಸಿಗಲಿದೆ. ಈ ಅಧಿಸೂಚನೆಯು ರಾಜ್ಯದ ಅಸಂಘಟಿತ ವಲಯ ಹಾಗೂ ನಿರ್ದಿಷ್ಟ ವಲಯಗಳ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆ ಒದಗಿಸಲಿದೆ. ಕನಿಷ್ಠ ವೇತನ ನಿರ್ಧರಿಸುವಾಗ ಸುಪ್ರೀಂಕೋರ್ಟ್ ನ್ಯಾಯಪೀಠದ ನಿರ್ದೇಶನವನ್ನು ಪಾಲಿಸಿ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಈ ಮೊದಲಿದ್ದ 4 ವಲಯಗಳ ವರ್ಗೀಕರಣದ ಬದಲಾಗಿ ಇದೇ ಮೊದಲ ಬಾರಿಗೆ ಎಲ್ಲ ನಿಗದಿತ ಉದ್ಯೋಗಗಳನ್ನು ಒಂದೇ ಅಧಿಸೂಚನೆಯಡಿ ತರಲಾಗಿದೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗುವ ಮೂಲಕ ಕ್ರೀಡೆ, ಪ್ರವಾಸೋದ್ಯಮ, ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ ಸೇರಿದಂತೆ ಈ ಭಾಗದ ಸಮಗ್ರ ಅಭಿವೃದ್ದಿಗೆ ಮುಂದಡಿ ಇಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅವರು ಇಂದು ವಸತಿ ಇಲಾಖೆ, ಕರ್ನಾಟಕ ಗೃಹ ಮಂಡಳಿ ಜಂಟಿಯಾಗಿ ಬೆಂಗಳೂರಿನ ಸೂರ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ, ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆಗೆ ಚಾಲನೆ, ಸೂರ್ಯ ಶೈನ್, ಸೂರ್ಯ ಡಿವೈನ್ ವಸತಿ ಸಮುಚ್ಚಯ ಕಾಮಗಾರಿಗಳ ಶಂಕುಸ್ಥಾಪನೆ, ವಸತಿ ಯೋಜನೆಗೆ ಭೂಮಿ ನೀಡಿದ ಭೂ ಮಾಲೀಕರಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಇಲ್ಲಿಯವರೆಗೂ ಕೇವಲ ವಸತಿ ನಿರ್ಮಾಣ ಮಾಡುತ್ತಿದ್ದ ವಸತಿ ಇಲಾಖೆ ಮತ್ತು ಕೆಎಚ್ಪಿ ಈಗ 80,000 ಆಸನ ವ್ಯವಸ್ಥೆಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಿರುವುದು ಪ್ರಗತಿಯ ದೂರದೃಷ್ಟಿಯಾಗಿದೆ. ಇದು ದೇಶದ 2ನೇ ದೊಡ್ಡ ಕ್ರೀಡಾಂಗಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ.
1: ಇಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಆಗಿರುವುದರಿಂದ ಈ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳೆಯುತ್ತದೆ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಡಿಮೆ ದರದಲ್ಲಿ ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥದ್ದು, ನಿವೇಶನಗಳನ್ನು ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರ ಜೀವಮಾನದಲ್ಲಿ ಒಂದು ಮನೆ ಎತ್ತಿ ಮೇಲೆ ಒಂದು ಸೂರ್ಯ ಇರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ.
0: ಈ ಭಾಗದ ಅಭಿವೃದ್ದಿಗೆ ಪೂರಕವಾಗಿ ಜಿಗಣಿ ಹೋಬಳಿಯ ಪ್ರಮುಖ ಸಂಪರ್ಕ ರಸ್ತೆ ನಿರ್ಮಾಣಕ್ಕೂ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಜಿ ಪರಮೇಶ್ವರ್, ವಸತಿ ಸಚಿವ ಜಮೀರ್ ಅಹಮದ್, ಕೆಎಚ್ಪಿ ಅಧ್ಯಕ್ಷ ಶಾಸಕ ಶಿವಲಿಂಗೇಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶ್ವದಾದ್ಯಂತ ಇದೀಗ ಎಬೋಲಾ ಆತಂಕ ಎದುರಾಗಿದ್ದು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ ಮಾಡಿದೆ. ಎಬೋಲಾ ನಿಯಂತ್ರಣಕ್ಕೆ ಮಾರ್ಗಸೂಚಿ ಜೊತೆಗೆ ಪಾಸಿಟಿವ್ ಕಂಡುಬಂದ ವ್ಯಕ್ತಿಗಳಿಗೆ ಚಿಕಿತ್ಸೆ ನೀಡಲು ಬೆಂಗಳೂರಿನ ರಾಜೀವ್ ಗಾಂಧಿ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗಳನ್ನು ಗುರುತು ಮಾಡಲಾಗಿದೆ. ಸಾರ್ವಜನಿಕರು ವದಂತಿಗೆ ಕಿವಿಗೊಡದೆ ಆತಂಕಕ್ಕೆ ಒಳಗಾಗದಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ಸರ್ಕಾರ ಎಲ್ಲಾ ರೀತಿಯ ಮುಂಜಾಗ್ರತೆ ವಹಿಸಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ.

0: ಕೇಂದ್ರ ಸರ್ಕಾರ ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತ ನೇಮಕಾತಿ ಪ್ರಕ್ರಿಯೆಗೆ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ರೋಜ್ಗಾರ್ ಮೇಳದಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. ಇಂದು ನೇಮಕಗೊಂಡ ಅಭ್ಯರ್ಥಿಗಳು ಸಾರ್ವಜನಿಕ ಸೇವೆಯಲ್ಲಿ ನಿಷ್ಠ, ಪ್ರಾಮಾಣಿಕತೆ ಹಾಗೂ ಸಮರ್ಥನ ಭಾವದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ.
1: The coal, how much coal we have as of now, whatever today we require, if that is mined, we have coal enough for 350 years. So, hamara naam bhi yaad nahi rahega. Tab tak 350 years, so, itna generation chale jayega, lekin le jayega. Hamare paas itna koila hai, lekin Modi ji aane se pehle electrification nahi hua tha, bahut jyada, bahut badi praman mein, in a very big way, diesel was being used. Today, that is being replaced by almost 99%, I believe, that is being converted into electrification.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವುದು ರಾಜ್ಯ ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರ ನಿವಾಸಕ್ಕೆ ಭೇಟಿ ನೀಡಿದ ಸಚಿವರು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಣ ಇಲಾಖೆಯಲ್ಲಿ ತಂದಿರುವ ಗಂಭೀರ ಸುಧಾರಣೆಗಳ ಫಲವಾಗಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಶಿಕ್ಷಣ ಮಟ್ಟ ಸುಧಾರಿಸಿದೆ ಎಂದು ಅವರು ಸಮರ್ಥಿಸಿಕೊಂಡರು. ಮಕ್ಕಳಿಗೆ ಕಲೆ, ನಾಟಕ ಹಾಗೂ ಸಾಹಿತ್ಯದ ಅರಿವು ಮೂಡಿಸುವ ಕುರಿತು ಮತ್ತು ಕೆಪಿಎಸ್ ಶಿಕ್ಷಣದ ಕುರಿತು ದೇವನೂರು ಮಹಾದೇವ ಅವರು ಮಹತ್ವದ ಸಲಹೆಗಳನ್ನು ನೀಡಿದ್ದಾರೆ ಎಂದು ಸಚಿವರು ತಿಳಿಸಿದರು. ಎಲ್ಲರೂ ಕನ್ನಡ ಶಾಲೆಗಳತ್ತ ಮುಖ ಮಾಡಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆಳಂದ ಮಶಾಕ್ ದರ್ಗಾ ಪ್ರಕರಣದಲ್ಲಿನ ಆರೋಪಿಗಳ ವಿರುದ್ದದ ಪ್ರಕರಣಗಳನ್ನು ಹಿಂಪಡೆಯುವ ಮೂಲಕ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕಾರಣ ಮಾಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯದ ಭದ್ರತೆಗೆ ಅಪಾಯ ತಂದೊಡ್ಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಪೆಟ್ರೋಲ್, ಡೀಸೆಲ್ನಿಂದ ಸರ್ಕಾರಕ್ಕೆ ಬರುತ್ತಿರುವ ತೆರಿಗೆಯ ಹಣದಲ್ಲಿ ಪೆಟ್ರೋಲ್ ಬೆಲೆ ಕಡಿತ ಮಾಡುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಅನ್ನದಾತರ ಹಿತಾಸಕ್ತಿ ಕಡೆಗಣಿಸಲು ಅವಕಾಶ ನೀಡುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿರುವುದರ ವಿರುದ್ದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಚರ್ಚೆಯಾಗಿದ್ದು, ದೇವೇಗೌಡರನ್ನು ರಾಜ್ಯಸಭೆಗೆ ಕಳುಹಿಸಲು ಬಿಜೆಪಿ ವಿರೋಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇವೇಗೌಡರಿಗೆ ಅವಕಾಶ ನೀಡುವ ನಿರ್ಧಾರ ರಾಷ್ಟೀಯ ನಾಯಕರದ್ದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜನರ ಒಳಿತಿಗಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆಯಾಗಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಗದಗ, ಧಾರವಾಡದಲ್ಲೂ ಆಲಿಕಲ್ಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿತ್ರದುರ್ಗ, ತುಮಕೂರು, ದಾವಣಗೆರೆಯ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಭಾರತೀಯ ವಾಯುಪಡೆಯ ಪ್ರತಿಷ್ಠಿತ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಇದೇ 26ರಂದು ತನ್ನ 30ನೇ ವಾರ್ಷಿಕೋತ್ಸವ ಆಚರಿಸಲಿದೆ. ಭಾರತೀಯ ವಾಯುಪಡೆಯ ರಾಯಭಾರಿಗಳು ಎಂದು ಖ್ಯಾತಿ ಹೊಂದಿರುವ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಬಾನಂಗಳದಲ್ಲಿ ಚಮತ್ಕಾರ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಹೆಚ್ಸಿ ಮಹಾದೇವಪ್ಪ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಈ ಹಿಂದೆಯೂ ನಡೆಯುತ್ತಿತ್ತು, ಆದರೆ ಬಿಜೆಪಿ ಮಾಡುತ್ತಿರುವ ವಿಧಾನವೇ ಬೇರೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಲು ಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ

0: ಕಾರ್ಮಿಕರ ಕನಿಷ್ಠ ವೇತನ ಶೇಕಡಾ 60% ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ, ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ಕಾರವಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ.
1: ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾಯೆ
2: ಮತಲಬ್
1: ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೇ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭಿ ತಂದುರುಸ್ತ್ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ
2: ಪರಂತು ಸಭಿ ಡಾಲೆ
1: ಸಬ್ ನಹೀ ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೇ
2: ಸಚ್
1: ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಮೇತ್ ನಹೀ ಕಿಯೇ ಹೈ
2: ಠೀಕ್ ಹೈ ಭಾಯಿ ಮೈ ಭಿ ಆಜ್ ಸೇ ಭಿ ಖೇತಿ ಶುರು ಕರೂಂಗಾ
3: ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ
4: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಜೇನು ಕೃಷಿ ಮತ್ತು ಇನ್ನಿತರ ಬೆಳೆಗಳ ಕೃಷಿ ಅನುಭವ. ಈ ಕುರಿತು ಯಲ್ಲಾಪುರದ ವಿನಾಯಕ್ ಉಮಾ ಮಹೇಶ್ವರ್ ಹೆಗಡೆ ಅವರೊಂದಿಗೆ ಸಂದರ್ಶನ.
3: ವಿನಾಯಕ ಉಮಾಮಹೇಶ್ವರ ಹೆಗಡೆ ಅವರ ನಮಸ್ಕಾರ.
4: ಹಾಂ, ನಮಸ್ಕಾರ.
3: ಈಗ ನಿಮ್ಮ ಸುತ್ತಮುತ್ತಲಿನ ಒಂದು ಪರಿಸರ ಜೇನು ಕೃಷಿಗೆ ಎಷ್ಟರ ಮಟ್ಟಿಗೆ ಪೂರಕವಾಗಿದೆ, ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ರಿ ಜೇನು ಕೃಷಿಯಲ್ಲಿ?
4: ಇವಾಗ ನಾವು ಮುಖ್ಯವಾಗಿ ನಾವು ಅಡಿಕೆ ಮತ್ತು ತೆಂಗು ಈ ಥರದ ಕೃಷಿ ಒಂದು ವ್ಯವಸ್ಥೆಗಳಲ್ಲಿದ್ದಾಗ ಅದಕ್ಕೆ ಪೂರಕವಾಗಿರುವಂತಹದ್ದು, ನಮಗೆ ಅದಕ್ಕೆ ಸಪೋರ್ಟಿವ್ ಆಗಿರುವಂತಹದ್ದು ಜೇನು ಕೃಷಿ. ಅದನ್ನು ನಾವು ಮಾಡಬೇಕು, ಜೇನು ಸಾಕಣೆ ಮಾಡಬೇಕು ಅಂತ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಜೇನು ಬಾಕ್ಸನ್ನು ತಗೊಂಡ್ಬಂದು ಅದನ್ನು ಸಾಕಣೆ ಮಾಡಿದ್ವಿ. ಈಗ ನಮಗೆ ಅದನ್ನು ಸಾಕಿದ ಮೇಲೆ ಒಂದು ಒಳ್ಳೆಯ ಇಳುವರಿಯಲ್ಲಿ ಬದಲಾವಣೆ ಆಗಿದ್ದು ನಿಜವಾಗಲೂ ಕಾಣಿಸ್ತಾ ಇದೆ. ಅದರಿಂದ ಉತ್ತಮ ಆದಾಯವನ್ನು, ಈಗ ಜೇನುತುಪ್ಪವನ್ನು ಮಾಡೋದ್ರಿಂದ ಉತ್ತಮ ಆದಾಯವನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆಯಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀವಿ.

0: ಈಗ ನೈಸರ್ಗಿಕವಾಗಿ ಕಾಡುಗಳಲ್ಲಿರುವಂತಹ ಒಂದು ಜೇನು ಕುಟುಂಬಗಳಿಗೂ ಈ ಪೆಟ್ಟಿಗೆಯಲ್ಲಿ ಇಟ್ಟು ಸಾಕುವಂತಹ ಜೇನು ಕುಟುಂಬಗಳಿಗೆ ಏನಾದರೂ ವ್ಯತ್ಯಾಸ ಇದೆಯಾ?
1: ಹಾ ಹೌದು, ವ್ಯತ್ಯಾಸಗಳಿವೆ. ಅವರು ನೋಡಲಿಕ್ಕೆ ಸ್ವಲ್ಪ, ಈಗ ಪೇಟೆ ಇದು ಇದರೊಳಗೆ ನಾವು ಸಾಕಣೆ ಮಾಡುವಂತಹದ್ದು ಸ್ವಲ್ಪ ಕೆಂಪು ವರ್ಣದಲ್ಲಿ ಇರ್ತದೆ. ನಾವು ಇದರಲ್ಲಿ ಮಾಡುವಂಥದ್ದು ಯಾವುದಂದ್ರೆ ಈಗ ಬೆಟ್ಟದಲ್ಲಿ ನೋಡ್ತೇವಲ್ಲ, ಈಗ ತುಡುವೆ ಜೇನು ಅಂತ ಹೇಳ್ತೇವೆ ನಾವು, ವರ್ಷಕ್ಕೆ ಒಂದೇ ಬಾರಿ ತೆಗೆಯುವಂಥದ್ದು ವ್ಯವಸ್ಥೆದು, ಅದು ಅದು ಸ್ವಲ್ಪ ಕಪ್ಪು ವರ್ಣದಲ್ಲಿ ಇರ್ತದೆ. ಅದನ್ನು ನಾವು ಹಾಗೆ ಸಾಕಣೆ ಮಾಡಲಿಕ್ಕೆ ಹಿಡ್ಕೊಂಬಂದು ಸಾಕಣೆ ಮಾಡಲಿಕ್ಕೂ ಆಗ್ತದೆ, ಆದರೆ ಅದು ಒಳ್ಳೆ ಅಂದರೆ ನಮಗೆ ತೆಗೆಯುವ ಅದನ್ನು ತುಪ್ಪವನ್ನು ಸಂಸ್ಕರಣೆ ಮಾಡಬೇಕಿದ್ರೆ ಚುಚ್ಚುವ ಸ್ವಭಾವ ಜಾಸ್ತಿ ಇರ್ತದೆ, ಭಾಳ ಜಾಸ್ತಿ ಇರ್ತದೆ. ಇದರಲ್ಲಿ ಚುಚ್ಚುವ ಸ್ವಭಾವ ಭಾಳ ಕಡಿಮೆ ಇರ್ತದೆ.
0: ಅಂದರೆ ಈಗ ಜೇನು ಕೃಷಿ ಅಂದರೆ ವರ್ಷ ಪೂರ್ತಿ ಏನೇನು ಮಾಡಬೇಕಾಗ್ತದೆ, ವಿಶೇಷವಾಗಿ ಮಳೆಗಾಲದಲ್ಲಿ ಮಾಡಬೇಕಾಗಿರುವಂಥ ಒಂದು ಕ್ರಮಗಳು, ಮತ್ತು ಬೇಸಿಗೆಯಲ್ಲಿ ಜೇನುತುಪ್ಪ ಬಂದ ಸಂದರ್ಭದಲ್ಲಿ ಮಾಡಬೇಕಾದಂಥ ಒಂದು ಕ್ರಮಗಳು ಏನೇನು?
1: ನಾವೀಗ ಅದನ್ನು ಖರೀದಿ ಮಾಡಬೇಕಿದ್ರೆ, ಈಗ ಜೇನು ಬಾಕ್ಸನ್ನು ಅಥವಾ ಜೇನು ಕುಟುಂಬವನ್ನು ಖರೀದಿ ಮಾಡಬೇಕಿದ್ರೆ, ನಾವು ಸಾಮಾನ್ಯವಾಗಿ ಅವರು ಡಿವೈಡ್ ಆಗುವ ಸಂದರ್ಭ ಅಂದರೆ ಡಿಸೆಂಬರು ಅಥವಾ ಜನವರಿ ಒಂದು ಆ ತಿಂಗಳಲ್ಲಿ, ಒಂದು ಎರಡು ಮೂರು ತಿಂಗಳ ಅವಧಿಯಲ್ಲಿ ನಾವು ಖರೀದಿ ಮಾಡುವಂಥದ್ದು. ಅದು ನಾಲ್ಕು ಫ್ರೇಮಿಂದು, ಅಂದರೆ ನಾವು ಖರೀದಿ ಮಾಡಬೇಕಿದ್ರೆ ನಾಲ್ಕು ಫ್ರೇಮಿಂದು ಒಂದು ಕೋಣೆ ಸಂಸಾರ ವ್ಯವಸ್ಥೆಗಳು ಇರ್ತದೆ ಅದರೊಳಗೆ. ಅದನ್ನು ನಾವು ಖರೀದಿ ಮಾಡಿದ ನಂತರದಲ್ಲಿ ಅದಕ್ಕೆ ಕೆಳಗಡೆ ಎಂಟು ಫ್ರೇಮು, ಮೇಲ್ಗಡೆ ಇದು ಸೂಪರ್ ಅಂತ ನಾವು ತುಪ್ಪವನ್ನು ತೆಗೆಯುವಂಥದ್ದು ಇರ್ತದೆ. ಅದರಲ್ಲಿ ಕೆಳಗಡೆ ಇರುವ ಏನು ಸಂಸಾರ ಕೋಣೆಯಲ್ಲಿ ನಾಲ್ಕು ಫ್ರೇಮ್ ನಾವು ಖರೀದಿ ಮಾಡಿದಾಗ, ಉಳಿದ ನಾಲ್ಕು ಫ್ರೇಮ್ಗಳನ್ನು ಒಂದೊಂದೇ ಕಟ್ಟದ ಹಾಗೆ ಅದನ್ನು ನಾವು ಕೃತಕವಾಗಿ ಕೊಡುವಂಥದ್ದು. ನಂತರದಲ್ಲಿ ಸುಮಾರು ಎರಡು ಮಾರ್ಚ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಕೆಳಗಡೆ ಎಂಟು ಫ್ರೇಮ್ಗಳು, ಸಂಸಾರ ಕೋಣೆಯ ಎಂಟು ಫ್ರೇಮ್ಗಳು ತುಂಬಿದ ತಕ್ಷಣ ಅದನ್ನು ಮೇಲ್ಗಡೆ ಈ ತುಪ್ಪವನ್ನು ಸಿಗುವಂಥ ಸೀಸನ್ ಯಾವುದಂದ್ರೆ ಏಪ್ರಿಲ್ ಮೇ, ಮುಖ್ಯವಾಗಿ ಏಪ್ರಿಲ್ ಮೇದಲ್ಲಿ ನಮಗೆ ಪರಿಸರದಲ್ಲಿ ಹೂವು ಬಿಡುವಂಥದ್ದು ಇದೆಲ್ಲ ಆಗ್ತದೆ, ಆ ಸಂದರ್ಭದಲ್ಲಿ ಅದನ್ನು ಮಾಡುವಂಥದ್ದು. ಮೇಲೆ ಸಂಸಾರ ಕೋಣೆಯನ್ನು ಕೊಟ್ಟಾಗ ಎಂಟು ಫ್ರೇಮ್ಗಳು ಅದರಲ್ಲಿರ್ತವೆ. ಎಂಟು ಫ್ರೇಮ್ಗಳಲ್ಲಿ ಒಂದು 15 ದಿನದ ಅವಧಿಯಲ್ಲಿ ಅವರು ಎಂಟು ಫ್ರೇಮ್ಗಳನ್ನು ಮೇಲ್ಗಡೆ ಕಟ್ಟಿ ತುಪ್ಪದ ಒಂದು ವ್ಯವಸ್ಥೆಯಲ್ಲಿ ತುಪ್ಪವನ್ನು ಮೇಲ್ಗಡೆ ಮಾಡ್ತಾರೆ. ತದನಂತರದಲ್ಲಿ ನಾವು ಸುಮಾರು ಒಂದು 10 ದಿನಕ್ಕೊಮ್ಮೆ ನಾವು ಅದನ್ನು ಒಂದು ಮಷಿನ್ ಇರ್ತದೆ, ಈಗ ನಾಲ್ಕು ಫ್ರೇಮ್ಗಳನ್ನು ಹಾಕಿ ಸೈಡಿಗೆ ಅದನ್ನು ಶೀಲ್ ಮಾಡಿದಂಥ ವ್ಯವಸ್ಥೆ, ಅದನ್ನು ಕೆತ್ತುವುದು ಚಾಕುವುದಲ್ಲಿ ಕೆತ್ತಿದ ನಂತರದಲ್ಲಿ ಅದು ನಾವು ಮಷಿನ್ನಲ್ಲಿ ಹಾಕಿ ತೆಗೆಯುವಂಥದ್ದು. ಅಂದಾಜು ನಾವೀಗ 10 ದಿನಕ್ಕೊಮ್ಮೆ ಅಂದರೆ ಸುಮಾರು ಒಂದು ಮೇ ಎಂಡ್ ತನಕ ಸುಮಾರು ಒಂದು 6 ರಿಂದ 7 ಬಾರಿ ತೆಗಿಬೋದು ಸರಾಸರಿ ಒಂದೊಂದು ಬಾಕ್ಸಿಗೆ. ಅವರು ಹುಳುಗಳು ಡೆವಲಪ್ ಹೇಗಿದೆ ಅದ್ರ ಮೇಲೆ ಒಂದೊಂದು ಜಾಸ್ತಿ ಡೆವಲಪ್ ಆಗಿರ್ತವೆ. ಒಂದು ಈಗ ಡಬಲ್ ತುಪ್ಪದ ಫ್ರೇಮ್ಗಳನ್ನೇ ಎರಡು ವಿಧವಾಗಿ ಅಂದರೆ ಡಬಲ್ ಸೂಪರನ್ನು ಕೊಡುವಂಥದ್ದು. ಅದರ ನಂತರದಲ್ಲಿ ಎರಡು ಸೂಪರ್ಗಳು ಇಟ್ಟಾಗ ಅವರು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ತುಪ್ಪವನ್ನು ತೆಗಿಲಿಕ್ಕೆ ಅವಕಾಶ ಆಗ್ತದೆ, ಅಂದರೆ ಹುಳುಗಳು ಡೆವಲಪ್ಮೆಂಟು ಆ ರೀತಿ ಇರುವುದಕ್ಕೆ. ಎರಡು ಸರಿ ಅಂದರೆ ಸುಮಾರು ಅಂದಾಜು ಒಂದು ಸರಿ ನಾವು ತುಪ್ಪವನ್ನು ತೆಗೆದಾಗ 4 ಕೆಜಿಯಷ್ಟು 4-5 ಕೆಜಿಯಷ್ಟು ಒಂದೊಂದು ಬಾರಿನೇ ತೆಗಿಬೋದು. ಅಂದರೆ ವಾರ್ಷಿಕವಾಗಿ ಅಂದರೆ ಈಗ 2 ತಿಂಗಳ ತುಪ್ಪವನ್ನು ತೆಗೆಯುವ ಸೀಸನ್ನಲ್ಲಿ ಅಂದಾಜು ಒಂದು ಬಾಕ್ಸಿಗೆ 15 ಸರಾಸರಿ 10 ಕೆಜಿ ಬರ್ತದೆ. ನಾವು ಒಂದು 10-15 ಬಾಕ್ಸ್ಗಳನ್ನು ಇಟ್ಟಾಗ ಸರಾಸರಿ 10 ಕೆಜಿ ಬರ್ತದೆ. ಇಲ್ಲದೆ ಹೋದರೆ 15 ಕೆಜಿ 20 ಕೆಜಿ ಅಲ್ಲ, ಈಗ 25 ಕೆಜಿವರೆಗೂ ಒಂದು ಬಾಕ್ಸಿಗೆ ತೆಗೆದಂತಹ ಉದಾಹರಣೆ ಇದೆ. ಈ ವರ್ಷವೂ ನಾನು ತೆಗೆದಿದ್ದೇನೆ ಸರಾಸರಿ 75 ಬಂದು ಈಗ ಸುಮಾರು 12 ಬಾಕ್ಸಿಗೆ 22-23 ಕೆಜಿ ಮೇಲೆ ಒಂದು ಬಾಕ್ಸಿಗೆ ಒಂದು ಸೀಸನ್ ತೆಗೆದಿದೆ. ಈ ಸರಿ ಸ್ವಲ್ಪ ಮಳೆ ವಾತಾವರಣ ನಮಗೆ ಅದಕ್ಕೆ ಪೂರಕವಾಗಿರುವುದರಿಂದ ಮಾರ್ಚ್ ಈ ಸರಿ ನಮ್ಮ ಕಡೆ ಅಂದರೆ ಈಗ ನಮ್ಮ ಈ ಎಲ್ಲ ಮಲೆನಾಡು ಈ ಕಡೆ ಏನಾಗಿದೆ ಅಂದರೆ ಮಾರ್ಚ್ ತಿಂಗಳಿಂದನೇ ಈಗ ಅವರಿಗೆ ತುಪ್ಪವನ್ನು ಮಾಡುವಂಥ ಹೂಗಳು ಸಿಗ್ತಾ ಇರೋ ಕಾರಣದಿಂದ 3 ತಿಂಗಳು ಈ ವರ್ಷ ಸೀಸನ್ನು ಹೌದು ತುಪ್ಪದ ಉತ್ಪಾದನೆ ಆಗಿದೆ, ಒಳ್ಳೆ ಇಳುವರಿಯೂ ಇದೆ. ತದನಂತರದಲ್ಲಿ ಮೇ ಎಂಡಿಗೆ ಅಂದರೆ ಮಳೆಗಾಲದಲ್ಲಿ ಏನಾಗ್ತದೆ ಅಂದರೆ ಅವರಿಗೆ ಹೊರಗಡೆ ಹೋಗಿ ತುಪ್ಪವನ್ನು ಸಂಸ್ಕರಣೆ ತೆಗೆದುಕೊಂಡು ಬಂದು ಬಾಕ್ಸ್ಗಳಲ್ಲಿ ಅಂದರೆ ಶೇಖರಣೆ ಮಾಡುವ ವ್ಯವಸ್ಥೆಗಳು ಇರುವುದಿಲ್ಲ, ಮಳೆಗಾಲದಲ್ಲಿ ಹೊರಗಡೆ ಹೋಗುವುದಿಲ್ಲ. ಈ ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ಅಂದರೆ ಮೇ 20 ನಂತರ ಆ ಸೂಪರ್ಗಳಲ್ಲಿ ಏನು ಫ್ರೇಮ್ಗಳಲ್ಲಿ ತುಪ್ಪ ಇರ್ತದೆಯೋ ಅದನ್ನು ಅವರಿಗೆ ಉಳಿಸಿ ಅವರ ಮಳೆಗಾಲದ ನಿರ್ವಹಣೆಗೆ ಅವರಿಗೆ ಇಡುವಂಥದ್ದು. ಅದರಲ್ಲಿ ಈಗ ಒಂದೊಂದು ವೇಳೆ ಈಗ ಒಂದೆರಡು ಈಗ ಜೂಲೈ ಆಗಸ್ಟ್ ತಿಂಗಳೊಳಗೆ ಜಾಸ್ತಿ ಮಳೆ ಆಯಿತು ಇದಾಯಿತು ಅವರು ಅಲ್ಲಿದ್ದರೆ ತುಪ್ಪವನ್ನು ಕುಡಿದ್ರು ಅಂದರೆ ಕುಡಿದು ಅದನ್ನು ಖಾಲಿ ಮಾಡಿದ್ರು ಹೇಳಾದರೆ ನಾವು ಕೃತಕವಾಗಿ ಅಂದರೆ ನಮ್ಮ ಹತ್ರ ಇರುವಂಥ ಸ್ವಲ್ಪ ಶೇಖರಣೆ ತುಪ್ಪವನ್ನು ಅದನ್ನು ಸ್ವಲ್ಪ ಅಂದರೆ ಈಗ ಸಕ್ಕರೆ ಪಾಕ ಅಂತ ಹೇಳ್ತೇವೆ. ಅದು ಆಗದೇ ಇದ್ದರೂ ಇದಕ್ಕೆ ಸ್ವಲ್ಪ ಈ ತುಪ್ಪಕ್ಕೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿ ತದನಂತರದಲ್ಲಿ ಆರಿಸಿ ಅದನ್ನು ಅವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅವರ ನಿರ್ವಹಣೆಗೆ ಅಂದರೆ ಅವರಿಗೆ ಹೊರಗಡೆ ಹೋಗಿ ತಗೊಂಬರ್ಲಿಕ್ಕೆ ಆಗುವುದಿಲ್ಲ ಹೇಳುವ ದೃಷ್ಟಿಯಿಂದ ನಾವು ಒಂದು 2 ತಿಂಗಳ ನಾವು ಬೇಕಾದರೆ ಎಲ್ಲರೂ 10-15 ದಿನಕ್ಕೊಮ್ಮೆ ಒಂದೊಂದು 1/2 ಲೀಟ್ರಂಗೆ ಅವರಿಗೆ ಒಂದು ಮೇಲ್ಗಡೆ ಒಂದು ಬಾಕ್ಸಲ್ಲಿ ಹಾಕಿ ಇಡುವಂಥದ್ದು
0: ಕೃತಕವಾಗಿ ಒಂದು ಸಕ್ಕರೆ ಪಾಕವನ್ನು ಆಹಾರವಾಗಿ
1: ಆಹಾರವಾಗಿ ಆ ಸಂದರ್ಭದಲ್ಲಿ ಕೊಡುವುದು. ಆ ಸಕ್ಕರೆ ಪಾಕ ಅಂತ ಏನಲ್ಲ, ನಮ್ಮ ಹತ್ರ ಒಂದರ ಬಳಿ ಒಂದು 5-4 ಕೆಜಿ ನಾವು ಅದಕ್ಕೆ ಅಂದರೆ ಈಗ ಒಂದು 10 ಬಾಕ್ಸ್ ಇದೆ ಅಂದರೆ 4-5 ಕೆಜಿ ನಾವು ಸಂಸ್ಕರಣೆ ಅಂದರೆ ಅವ್ರು ಮೊದಲು ತೆಗೆದಿದ್ದನ್ನು ನಾವು

0: ಮಾಡಿ ಇಟ್ಟುಕೊಂಡ್ರೆ ಅದಕ್ಕೆ ನಾವು ಸ್ವಲ್ಪ ನೀರನ್ನು ಬೆರೆಸಿ ತೆಳ್ಳಗೆ ಮಾಡಿ ಅದಕ್ಕೆ ಅವರಿಗೆ ಕೊಡುವಂಥ ಸಕ್ಕರೆ ಪಾಕದಕ್ಕಿಂತ ಇದು ಬೆಟರು.
1: ಆಮೇಲೆ ಈಗ ಹಾಂ, ಈಗ ಜೇನು ಹುಳುಗಳಿಗೆ ಬರುವಂಥ ಒಂದು ಕಾಯಿಲೆಗಳಾಗ್ಬೋದು ಅಥವಾ ಶತ್ರುಗಳಾಗ್ಬೋದು, ಇವುಗಳ ನಿರ್ವಹಣೆ ಎಲ್ಲ ಹೇಗೆ ಮಾಡಬೇಕು?
0: ಹಾಂ, ಈಗ ಕಾಯಿಲೆಗಳು ಇವೆ. ಈಗ ಏನಂದರೆ ಬ್ರೂಡ್ ಇದಂತ ಬರುತ್ತೆ, ಹಾಂ ಹೌದು, ಥೈಸಾಕ್ ಬ್ರೂಡ್ ಅಂತ ಬರುತ್ತೆ. ಅದು ಬಂದಾಗ ನಾವು ಬಂದ ಮೇಲೆ ಅದಕ್ಕೆ ನಿರ್ವಹಣೆ ಅಂದರೆ ಏನಿಲ್ಲ, ಅದನ್ನು ನಾವು ಹೊರಗಡೆ ತಗೊಂಡು ಹೋಗಿ ಆ ಬಾಕ್ಸನ್ನು ಇಲ್ಲಿ ಎಲ್ಲೂ ಟಚ್ ಆಗದೇ ಇರೋ ರೀತಿಯಲ್ಲ ಸಂಪರ್ಕ ಆಗುವುದಾಗಿದ್ದಕ್ಕೆ ಅದು ನಾವು ಹೊರಗಡೆ ಹೋಗಿ ಅದನ್ನು ರಿಮೂವ್ ನಾಶ ಮಾಡುವಂಥದ್ದು ಇರ್ತದೆ. ಅದರ ಬಿಟ್ಟರೆ ಮತ್ತಂತ ದೊಡ್ಡ ಈ ಕಡೆ ನಮ್ಮ ಕಡೆ ಮಲೆನಾಡಿನ ಕಡೆ ಅಂತ ದೊಡ್ಡ ಏನು ಮತ್ತೇನು ಇದಿಲ್ಲ. ಬಿಟ್ಟರೆ ನಾವು ಈಗ ಕೆಂಗಲು ಅಂತ ಹೇಳ್ತೇವೆ, ಹಾಂ ಕಣಜುಳ, ಅವರು ಜಾಸ್ತಿ ಬರುವಂಥದ್ದು. ಅವರಿಗೆ ಹಾಗೇಳಿ ಈಗ ಒಂದು ಗೇಟನ್ನು ಹಾಕುವಂಥದ್ದು ಎರಡು, ಹಾಂ ರಾಣಿ ಅದು ಒಳಗಡೆ ಗೂಡಿನಲ್ಲಿ ಅಂದರೆ ಒಳಗಡೆ ಹೋಗಿ ಹುಳುವನ್ನೇ ತಿನ್ನುವಂಥ ವ್ಯವಸ್ಥೆ ಇರುವುದಾಗಿದ್ದಕ್ಕೆ ಅದನ್ನು ನಾವು ತಡೆಗಟ್ಟಲಿಕ್ಕೆ ಒಂದು ಗೇಟ್ ಹಾಕೋದು, ಒಂದು ಗೇಟ್ನಲ್ಲಿ ಅವ್ರು ಒಳಗಡೆ ಪಾಸ್ ಆಗಲಿಕ್ಕೆ ಆಗುವುದಿಲ್ಲ. ಮತ್ತು ನಾವು ಅದಕ್ಕೆ ಈಗ ಒಂದು ಈಗ ಇಲ್ಲೇ ನಾವೀಗ ನಮ್ಮ ಒಂದು ಇದ್ರ ಮೇಲೆ ವಿಚಾರದ ಮೇಲೆ ಒಂದು ಮಾಡಿಕೊಂಡಿದ್ದೇವೆ ಅಂದರೆ ಒಂದು ಶೀಟಿಗೆ ಅದಕ್ಕೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಈ ಮೊಳೆಗಳನ್ನು ಹೊಡೆದು ಅದ್ರ ಬುಡಕ್ಕೆ ಇಡುವಂಥದ್ದು, ಆ ಏನು ಬಾಕ್ಸ್ ಇರ್ತದೆ ಅದರ ಬಾಯಲ್ಲೇ ಇಡುವಂಥದ್ದು, ಅಂದರೆ ಈಗ ಹೊರಗಡೆ ಕೂತ್ಕೊಂಡು ಅಲ್ಲಿ ಅವರಿಗೆ ಈ ಹುಳವನ್ನು ತಿನ್ಲಿಕ್ಕೆ ಆಗುವುದಿಲ್ಲ ಹೇಳುವ ದೃಷ್ಟಿಯಿಂದ ಒಂದು ಸ್ವಲ್ಪ ಮಟ್ಟಿಗೆ ನಾವು ಅದರ ಬದಲಾವಣೆಯನ್ನು ಏನೇನೋ ಒಂದು ಸ್ವಲ್ಪ ಆವಿಷ್ಕಾರಗಳನ್ನು
1: ಮಾಡಿಕೊಂಡು ತೊಂದರೆ ಆಗುವುದಿಲ್ಲ.
0: ಹಾಂ ಇಲ್ಲ, ಜೇನು ಹುಳುಗಳಿಗೆ ತೊಂದರೆ, ಜೇನು ಹುಳುಗಳು ಪಾಸ್ ಆಗುವ ರೀತಿಯಲ್ಲಿ ಅಷ್ಟೇ ಸಣ್ಣ ಗ್ಯಾಪ್ಗಳನ್ನು ಇಟ್ಕೊಳ್ಳೋದು. ಹಾಂ ಅಲ್ಲಿಗ ಈಗ ಈಗ ಹೊರಗಡೆಯಿಂದ ಬರುವಂತಹ ಈ ಏನು ಕೆಂಗ್ಲು ಇದು ಮುರುಜುಂಗ್ಲು ಅಂತ ಹೇಳ್ತೇವಲ್ಲ, ಹಾಂ ಅದು ಒಳಗಡೆ ಪಾಸ್ ಆಗದೇ ಇರೋ ರೀತಿಯಲ್ಲಿ ಮತ್ತು ಅವರು ಹೊರಗಡೆ ಕೂತ್ಕೊಳ್ತಾರೆ, ಕೂತ್ಕೊಂಡು ಅಲ್ಲಿ ಬರುವಂಥ ಹುಳುಗಳನ್ನು ನೋಡ್ತಾ ಇರ್ತಾರೆ, ಬಂದು ಅಲ್ಲಿ ಹೊರಗಡೆಯಿಂದ ಆಹಾರವನ್ನು ತಗೊಂಬಂದು ಕೂತ್ಕೊಂಡು ಕೂಡಲೇ ಅವರನ್ನು ತಿನ್ನುವಂಥ ವ್ಯವಸ್ಥೆ ಇರ್ತದೆ ಅವ್ರದ್ದು. ಹಾಗಾಗಿದ್ದಕ್ಕೆ ಅಲ್ಲಿ ಕೂತ್ಕೊಳ್ಳಲಿಕ್ಕೆ ಅವರಿಗೆ ಜಾಗವನ್ನು ಇಡುವ, ಈಗ ಮೊಳೆ ಟೈಪಿಂಗ್ ಮೇಲ್ಗಡೆ ಓಪನ್ ಮಾಡಿ ಇಟ್ಟರೆ ಅದು ಇದಾಗುವುದಿಲ್ಲ. ಆ ಇದೊಂದು ವ್ಯವಸ್ಥೆಯನ್ನು ಇಟ್ಟುಕೊಂಡಿದ್ದೇವೆ. ಮತ್ತು ಹೊರಗಡೆ ನಾವೀಗ ಸುತ್ತಮುತ್ತಲಿಗೆ ಅವರೇನು ಈಗ ಏನು ನಾವು ಅಲ್ಲಿ ಕೆಂಗ್ಲು ಅಂತ ಹೇಳ್ತೇವಲ್ಲ, ಅವು ಕಣಜರುಳ, ಅವು ಸೈಡ್ಗಳಲ್ಲೇ ಎಲ್ಲರೂ ಗೂಡುಗಳನ್ನು ಮಾಡಿರ್ತವೆ, ಅದನ್ನು ಹುಡುಕಿ ನಾವು ಹಾಂ ಅದನ್ನು ನಾಶ ಮಾಡುವಂಥದ್ದು ಮೊದಲನೇದಾಗ ಆಗಬೇಕು. ಇಲ್ಲಿ ನಮಗೆ ಪ್ರತಿ ಸರಿ ನಾವೆಲ್ಲೋ ತೋಟದಲ್ಲಿ ಇರ್ತದೆ ದೂರ ಸ್ವಲ್ಪ ಒಂದು, ಈಗ ಏನಾಗ್ತದೆ ಅಂದರೆ ಐದೈದು ಆರಾರು ಬಾಕ್ಸನ್ನು ಒಂದು ಅರ್ಧ ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಐದು ಐದು ಅಥವಾ ಆರು ಬಾಕ್ಸ್ ಇದ್ದರೆ ಒಳ್ಳೆ ಇಳುವರಿಯನ್ನು ತೆಗಿಬಹುದು ಅನ್ನೋ ನಮ್ಮದೊಂದು ಇದು ಉಂಟು. ಅಂದರೆ ಅಲ್ಲಿ ಹೂವು ಇದೆಲ್ಲ ಸಾಕಾಗ್ತದೆ ಅವರಿಗೆ, ಸಮೃದ್ಧವಾಗಿ ಸಿಗ್ತದೆ ಹೇಳುವ ಲೆಕ್ಕಕ್ಕೆ. ನಮ್ಗೆ ದೂರ ದೂರ ಇಡುವುದಾಗಿದ್ದಕ್ಕೆ ನಮ್ಗೆ ಅಲ್ಲೆಲ್ಲ ಹೋಗಿ ಮೇಂಟೈನ್ ನೋಡ್ಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ನಾವು ಒಂದ್ಸರಿ ಅದನ್ನು ಎಲ್ಲ ಕಣಜ ಹುಳದ ಗೂಡುಗಳಲ್ಲಿ ಇರ್ತವೆ ಅದನ್ನು ನಾಶ ಮಾಡುವಂಥದ್ದು, ಆ ಒಂದು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು.
1: ಆಮೇಲೆ ಈಗ ಕೃತಕವಾಗಿ ಏನಾದರೂ ಪಾಲು ಮಾಡುವ ವ್ಯವಸ್ಥೆಯನ್ನು ಏನು ಮಾಡ್ಕೊಂಡಿದ್ರೆ ನೀವು?
0: ಕೃತಕವಾಗಿ ಈಗ ನವೆಂಬರ್ ಅಥವಾ ಡಿಸೆಂಬರ್, ಡಿಸೆಂಬರ್ ಟೈಮಿಗೆ ಅವರು ಅಂದರೆ ಜಾಸ್ತಿ ಈಗ ಆಗ ಅಂದರೆ ಡಿವೈಡಿಗೆ ಬರದೇ ಹೋದ ಸಂದರ್ಭದಲ್ಲಿ ನಮಗೇನಾಗ್ತದೆ ಅಂದರೆ ಮಾರ್ಚ್ ಟೈಮಿಗೆ ಟೋಟಲ್ ಕೆಳಗಡೆ ಸಂಸಾರ ಕೊನೆಗಳು ಮತ್ತು ಮೇಲ್ಗಡೆ ತುಪ್ಪ ಇಡುವ ಕೊನೆಗಳು ಟೋಟಲ್ ಕಂಪ್ಲೀಟ್ ಆಗಬೇಕಾಗ್ತದೆ, ಅದಕ್ಕೆ ಇಳುವರಿ ತಗೊಳ್ಬೇಕು ಅಂದರೆ. ಹಾಗಾಗಿ ಏನು ಮಾಡ್ತೇವೆ ಅಂದರೆ ಅವರು ಡಿವೈಡಿಗೆ ಬರದೇ ಇರೋ ಸಂದರ್ಭದಲ್ಲಿ ಒಂದಾದ ವೇಳೆ ಟೋಟಲ್ 8 ಫ್ರೇಮ್ ತುಂಬಿಕೊಂಡಿದ್ರು ಡಿವೈಡ್ ಆಗಲಿಲ್ಲ ಹೇಳಾದರೆ ಕೃತಕವಾಗಿ ನಾವು ಹೊರಗಡೆ ಒಂದು 4 ಫ್ರೇಮ್ಗಳನ್ನು ತಗೊಂಡೋಗಿ ಇಡುವುದು. ರಾಣಿ ಹುಳ ಏನಿರ್ತದೆ ರಾಣಿ ಹುಳಗಳನ್ನು ತೆಗೆದು ಅಂದರೆ ರಾಣಿ ಹುಳದ ಜೊತೆ 4 ಫ್ರೇಮ್ಗಳನ್ನು ಹೊರಗಡೆ 1 ಕಿಲೋಮೀಟ್ರ್ ಹೊರಗಡೆ ತಗೊಂಡೋಗಿ ಇಟ್ಟು ತದನಂತರದಲ್ಲಿ ಇದಕ್ಕೆ ಅವರು ರಾಣಿ ಶೆಲ್ಗಳನ್ನು ಮಾಡ್ತಾರೆ. ಈಗ ಉಳಿದ ಬಾಕ್ಸ್ಗಳಲ್ಲಿ ರಾಣಿ ಶೆಲ್ಲನ್ನು ಮಾಡ್ತಾರೆ, ಅದರಲ್ಲಿ ಒಂದು ಶೆಲ್ಲನ್ನು ಇಟ್ಟು ಉಳಿದ ಶೆಲ್ಗಳನ್ನು ನಾವು ಅಂದರೆ 8 ರಿಂದ 10 ದಿನಗಳ ಒಳಗೆ ಅದ್ರ ಕಟಾವು ಮಾಡಿ ಒಂದು ಶೆಲ್ಲನ್ನು ಸಮೃದ್ಧವಾದ ನಾವು ನೋಡ್ತೇವೆ ಅಂದರೆ ಹೆಲ್ದಿ ಶೆಲ್ಲನ್ನು ಇಡುವಂಥದ್ದು. ಅಲ್ಲಿ ಇಟ್ಟ ನಂತರದಲ್ಲಿ ಅದು ರಾಣಿ ಹೊರಗಡೆ ಬರೋ ಸಂದರ್ಭದಲ್ಲಿ ನಾವು ಹೊರಗಡೆ ತಗೊಂಡೋಗಿ ಇಟ್ಟಂತಹ ಒಂದು ಈ ಹುಳುಗಳನ್ನು ನಾವು ಅದರಿಂದ ಕೆಳೆ ತೆಗೆದು ಈ ಲಾರ್ವಾ ಸ್ಟೇಜ್ನಲ್ಲಿ ಇರ್ತದೆ, ಲಾರ್ವಾ ಸ್ಟೇಜ್ಗಳನ್ನು ಹುಳದ ಕಂದೆಗಳನ್ನು ಒಂದು ಫ್ರೇಮನ್ನು ಇದಕ್ಕೆ ತಂದಿಡುವಂಥದ್ದು. ಹಾಗಿದ್ರೆ ರಾಣಿಗೆ ಅಂದರೆ ಹುಟ್ಟಿದ ತಕ್ಷಣ ಹೇಗೆ ಅದರಿಂದ ಮೊಟ್ಟೆಗಳು ಇಡುವುದು ಹೇಗೆ ಹೇಳುವುದನ್ನು ಒಂದು ಪರಿಕಲ್ಪನೆ ಸಿಗ್ತದೆ. ಆವಾಗ ಅವರು ಆ್ಯಕ್ಟಿವ್ ಆಗಿ ಪಟಕ್ನ ಇಲ್ಲದ್ರೆ ರಾಣಿ ಹೊಸ ರಾಣಿ ಸಕ್ಸಸ್ ಆಗುವುದು ಪ್ರಮಾಣ ಕಡಿಮೆ ಇರ್ತದೆ, ಹೀಗೆ ಮಾಡುವುದರಿಂದ ಸಕ್ಸಸ್ ಆಗುವ ಪ್ರಮಾಣ ಜಾಸ್ತಿ.
1: ಈಗ ಜೇನು ಕೃಷಿಯನ್ನು ವ್ಯವಸ್ಥಿತವಾಗಿ ಮಾಡುವುದಕ್ಕೆ ಏನಾದರೂ ತರಬೇತಿ ಏನಾದರೂ ಪಡ್ಕೊಂಡಿದ್ರೆ ನೀವು ಅಥವಾ ಪಾರಂಪರಿಕವಾಗಿ ಬಂದಿರುವಂಥದ್ದು?
0: ಇಲ್ಲ, ನಾವು ತರಬೇತಿಯನ್ನು ಪಡ್ಕೊಳ್ಳಿಲ್ಲ, ಬಿಟ್ಟರೆ ನಾವು ಇಲ್ಲಿ ಹೊರಗಡೆಯಿಂದ ನಾವೀಗ ಹೊರಗಡೆ ನಮ್ಮ ರಿಲೇಷನ್ ಇದರಲ್ಲಿ ಮಾಡಿ ಒಂದೆರಡು ನೋಡಿದ್ದು ನಾವು ಫಸ್ಟು ಈಗ ಒಂದು 14 ವರ್ಷ ಆಯಿತು ಸುಮಾರಿಗೆ ಮಾಡಲಿಕ್ಕೆ ಶುರು ಮಾಡಿ 14 ವರ್ಷದಿಂದ ಒಂದು 2 ಬಾಕ್ಸನ್ನು ತಂದು ಇಟ್ಕೊಂಡು ಅದು ಅನುಭವ ಫಸ್ಟ್ ಅಂದರೆ ಹೇಗಿದೆ ನಾವು ಸ್ವಂತ ಅನುಭವ ಪಡುವುದೇ ಒಳ್ಳೆ ಇದಂತೇಳಿ ಅದನ್ನು ನೋಡಿ ಕಲ್ತ್ಕೊಂಡು ಆ ನಂತರದಲ್ಲಿ ಬಾಕ್ಸ್ಗಳನ್ನು ಅಂದರೆ ಅದೇ ಡಿವೈಡ್ ಮಾಡೋದು, ಬರೀ ಬಾಕ್ಸ್ಗಳನ್ನು ತಂದುಕೊಂಡ್ರೆ ಸಾಕಾಗ್ತದೆ, ಅದನ್ನು ಡಿವೈಡ್ ಮಾಡಿ ಅದನ್ನು ಜಾಸ್ತಿ ಮಾಡಿಕೊಳ್ಳುವಂಥದ್ದು. ಈಗ ವಾರ್ಷಿಕವಾಗಿ ಆ ರೀತಿ ಇಟ್ ಇಟ್

0: ಕೊಳ್ಳುವಂಥದ್ದು ಪದ್ಧತಿಯನ್ನು ನಾವೇ ಅನುಭವಕ್ಕೆ ತಗೊಂಡು ಇಟ್ಕೊಂಡಿದ್ದೇವೆ.
1: ಈಗ ವಾರ್ಷಿಕವಾಗಿ ಜೇನಿನ ಒಂದು ಉತ್ಪಾದನೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಅದು ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದೆಯೋ, ಮತ್ತು ಬೆಲೆ ಎಲ್ಲ ಹೇಗಿದೆ?
0: ಸದ್ಯದ ಮಟ್ಟಿಗೆ ಈಗ ಹೊರಗಡೆ ಅಂದರೆ ಈಗ ನಾವು ಸಿಗ್ನಲ್ ಇರುವುದರಿಂದ ಜೇನು ಪ್ರಮಾಣ ಕಡಿಮೆ ಆಗಿದೆ ಈ ಥರದ್ದು ಅಂದರೆ ವದಂತಿಗಳಿವೆ, ಆದರೆ ಆ ಪ್ರಮಾಣದಲ್ಲಿ ನಮಗೆ ಏನು ಅನಿಸ್ಲಿಲ್ಲ, ಈಗ ತೊಂದರೆ ಆಗಲಿಲ್ಲ. ವರ್ಷದಿಂದ ವರ್ಷ ಜಾಸ್ತಿ ಇಳುವರಿನೂ ಬರ್ತಾ ಇದೆ, ನಮಗೆ ಮಾರ್ಕೆಟ್ನಲ್ಲಿ ಒಳ್ಳೆ ತುಪ್ಪಕ್ಕೆ ಬೆಲೆನೂ ಸಿಗ್ತಾ ಇದೆ. ಈಗ ನಾನೊಂದು ಈಗ ವಾರ್ಷಿಕವಾಗಿ ಒಂದು ಬಾಕ್ಸಿಗೆ 20-25 ಕೆ ಜಿ ಅಂದರೆ ಈಗ ಸರಾಸರಿ ನಾನು 15 ಬಾಕ್ಸ್ ಇದ್ವು ಅಂದರೆ ಒಂದು 2.5-3 ಕ್ವಿಂಟಲ್ಲಷ್ಟು ತುಪ್ಪಗಳನ್ನು ಮಾರಾಟ ಮಾಡ್ತೇನೆ. ಸರಾಸರಿ ನಾನು ಆ ಸಂದರ್ಭದಲ್ಲಿ 200 ರೂಪಾಯಿ 1 ಕೆ ಜಿಗಿತ್ತು, ಈವಾಗ 550-600 ರೂಪಾಯಿ 1 ಕೆ ಜಿ ಸೆಲ್ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿ ನಾವು ಅದರ ಮಾರಾಟದ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆ ಅಂದರೆ ಈಗ ಹೆಂಗೆ ಅಂದರೆ ಈಗ ಒಂದು ಬಾಟ್ಲ್ಗಳನ್ನು ಮಾಡಿಕೊಡುವಂಥದ್ದು, ಇಲ್ಲದೆ ಪಕ್ಷದಲ್ಲಿ ನಾವು ರಟ್ಟು ಬರ್ತದೆ ಈಗ ಅಂದ್ರೆ ಕಂದೆ ಸಮೇತ ಮಾಡಿದ್ರೆ 700-800 ತನಕನೂ ಅದು ಈಗ ಅರ್ಧ ಕೆ ಜಿ ಒಂದೊಂದು ಕೆ ಜಿ ಪ್ಯಾಕೆಟ್ ಮಾಡಿದ್ರೆ 700-800 ರೂಪಾಯಿವರೆಗೂ ಹೋಗ್ತದೆ.
1: ಅಂದರೆ ಈಗ ಈ ಏರಿಯನ್ನು ನೇರವಾಗಿ ಮಾರಾಟ ಮಾಡೋದ್ರಿಂದ ಬೆಳೆಗಾರರಿಗೆ

0: ವರ್ಷ ಜಾಸ್ತಿ ಇಳುವರಿನೂ ಬರ್ತಾ ಇದೆ, ನಮಗೆ ಮಾರ್ಕೆಟ್ನಲ್ಲಿ ಒಳ್ಳೆ ತುಪ್ಪಕ್ಕೆ ಬೆಲೆನೂ ಸಿಗ್ತಾ ಇದೆ. ಈಗ ನಾನೊಂದು ಈಗ ವಾರ್ಷಿಕವಾಗಿ ಒಂದು ಬಾಕ್ಸಿಗೆ 20-25 kg ಅಂದರೆ ಈಗ ಸರಾಸರಿ ನಾನು 15 box ಇದ್ವು ಅಂದರೆ ಒಂದು 2.5-3 quintal ಅಷ್ಟು ತುಪ್ಪಗಳನ್ನು ಮಾರಾಟ ಮಾಡ್ತೇನೆ. ಸರಾಸರಿ ನಾನು ಆ ಸಂದರ್ಭದಲ್ಲಿ 200 ರೂಪಾಯಿ 1 kg ಇತ್ತು. ಇವಾಗ 550-600 ರೂಪಾಯಿ 1 kg ಸೆಲ್ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿ ನಾವು ಅದರ ಮಾರಾಟದ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆ ಅಂದರೆ ಈಗ ಹೆಂಗಂದ್ರೆ ಈಗ ಒಂದು ಬಾಟ್ಲ್ಗಳನ್ನು ಮಾಡಿಕೊಡುವಂಥದ್ದು, ಇಲ್ಲದೆ ಪಕ್ಷದಲ್ಲಿ ನಾವು ರಟ್ಟು ಬರ್ತದೆ. ಈಗ ಅಂದ್ರೆ ಕಂದೆ ಸಮೇತ ಮಾಡಿದ್ರೆ 700-800 ತನಕನೂ ಅದು ಈಗ ಅರ್ಧ ಕೆಜಿ 1 kg ಪ್ಯಾಕೆಟ್ ಮಾಡಿದ್ರೆ 700-800 ರೂಪಾಯಿವರೆಗೂ ಹೋಗ್ತದೆ.
1: ಅಂದ್ರೆ ಈಗ ಈ ಏರಿಯನ್ನ ನೇರವಾಗಿ ಮಾರಾಟ ಮಾಡೋದ್ರಿಂದ ಬೆಳೆಗಾರರಿಗೆ ನಷ್ಟ. ಹೌದು, ಅಂದ್ರೆ ಜೇನು ಕೃಷಿ ಮಾಡುವವರಿಗೆ ಸ್ವಲ್ಪ ನಷ್ಟ ಅಲ್ವಾ?
0: ಯಾವುದು ಈ
1: ಏರಿಯನ್ನ ಸೇಲ್ ಮಾಡೋದಿದ್ರೆ
0: ಹಂಗಿಲ್ಲ, ಅದು
1: ತುಪ್ಪವನ್ನ ಏರಿಯ ಜೊತೆಗೆ ಸೇಲ್ ಮಾಡಿದ್ರೆ
0: ಇಲ್ಲ ನಷ್ಟ. ಅಂದ್ರೆ ಹೆಂಗೆ ಅಂದ್ರೆ ಈಗ ನಾವು ಒಂದು ವಾರಕ್ಕೊಮ್ಮೆ ತೆಗೆಯೋದು, ಅಥವಾ ಈಗ ಫುಲ್ ಡೆವಲಪ್ ಇರ್ತದೆ ಹುಳ ಡೆವಲಪ್ ಇದ್ದಾಗ ಏನಾಗ್ತದೆ ಅಂದ್ರೆ ಮುಚ್ಚಳಕ್ಕೆ ಇದಕ್ಕೆಲ್ಲ ಕಟ್ಕೊಳ್ತದೆ, ಮುಚ್ಚಳಕ್ಕೆ ಕಟ್ಕೊಳ್ತದೆ, ಅಲ್ಲಿ ಫ್ರೇಮ್ನ ಮೇಲ್ಗಡೆ ಕಟ್ಕೊಳ್ತದೆ. ಅದೆಲ್ಲ ಏನಾಗ್ತದೆ ನಮ್ಗೆಲ್ಲ ತೆಗಿಬೇಕಿದ್ರೆ ಅದನ್ನ ಕರೆಕ್ಟ್ ಕತ್ತರಿಸಿ ಮಾಡಿ ನಮ್ಗೆ ಈಗ ಏನಾಗ್ತದೆ ಅಂದ್ರೆ ಒಂದು ಬಾಕ್ಸಿಗೆ ಒಂದು ಸರಿ ನಾವು ತೆಗಿಬೇಕು ಅಂದ್ರೆ ಎಲ್ಲರೂ ಈಗ ಒಂದು 10-15 box ಇತ್ತು ಅಂದ್ರೆ ಒಂದು 6-7 boxಗಾದ್ರೂ ಏನ್ ಮಾಡ್ತಾರೆ ಅಂದ್ರೆ ಮೇಲ್ಗಡೆ ಮುಚ್ಚಳಕ್ಕೆ ಕಟ್ತಾರೆ. ಅದನ್ನ ನಾವೇನು ಮಾಡೋದು ಅಂದ್ರೆ ಅದರಲ್ಲಿ ನಾವು ಲಾಭಾಂಶವನ್ನು ನೋಡ್ಕೊಳ್ಳೋ ದೃಷ್ಟಿಯಿಂದ ಅದನ್ನ ಚಂದ ಮಾಡಿ ಕಟ್ ಮಾಡಿ ಅದನ್ನ ಇದಕ್ಕೆ ಫಿಲಪ್ ಮಾಡಿಕೊಡೋದು. ಅಂದ್ರೆ ಕೆಳಗಡೆ ಇರುವಂತಹ ಫ್ರೇಮ್ಗಳನ್ನ ಹಂಗೇಳಿ ಕಟ್ ಮಾಡಿ ಕರೆಕ್ಟ್ ಮಷಿನ್ ಅಲ್ಲಿ ಹಾಕಿ ತೆಗೆದು ನಾವು ಇದು ಮಾಡ್ಬೇಕಾಗ್ತದೆ. ಮೇಲ್ಗಡೆ ಜಾಸ್ತಿ ಇರುವಂತದ ಲಾಭದ ದೃಷ್ಟಿಯಿಂದ ಅದು ನಮಗೆ ಹೇಗೆ ಪೂರಕ ಆಗ್ತದೆ ನೋಡ್ಕೊಂಡು ಮಾಡುವಂತದ್ದು.
1: ಆ ವಿನಾಯಕ ಹೆಗಡೆ ಅವರಿಗೆ ಜೇನು ಕೃಷಿಯ ಜೊತೆ ಜೊತೆಗೆ ನೀವು ಈ ವೆನಿಲವನ್ನು ಕೂಡ ಉಳಿಸಿಕೊಂಡಿದ್ದೀರಿ, ಈ ಬಗ್ಗೆ ಹೇಳಿ ಹೇಗಿದೆ ಸದ್ಯದ ಪರಿಸ್ಥಿತಿ ವೆನಿಲಾ ಬೆಳೆದು?
0: ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಮೊದಲು ಏನಾಗ್ತಿತ್ತು ಅಂದ್ರೆ ನಾವು ಎಲ್ಲ ಹೇಗೆ ನೆಟ್ಟರು ಆಗ್ತಿತ್ತು, ಮತ್ತೆ ಎಲ್ಲ ಹಿಂಗೆ ನಾವು ಕಿತ್ತು ಒಗೆಯುವ ಪರಿಸ್ಥಿತಿ ಇತ್ತು ಮೊದಲನೇ ಕಾಲದಲ್ಲಿ. ಬಹಳ ತುದಿವರೆಗೆ ಹೋಗ್ತಾ ಇತ್ತು ಆ ಪ್ರಮಾಣದಲ್ಲಿ, ಅದರ ಬೆಳವಣಿಗೆ ಇದು ಜಾಸ್ತಿ ಇತ್ತು ಮಧ್ಯದಲ್ಲಿ. ಅದಕ್ಕೆ ಈಗ ಒಂದು 10 ವರ್ಷದ ಹಿಂದೆ ವೈರಸ್ ಅಟ್ಯಾಕ್ ಆಗಿ ಸಂಪೂರ್ಣವಾಗಿ ನಾಶ ಆಗಿತ್ತು ಅದು. ಇವಾಗ ನಾನು ಒಂದು ಈಗ ಒಂದು 8 ವರ್ಷದ ಹಿಂದೆ ಮತ್ತೊಂದ್ಸರಿ ತಂದು ನಾಟಿ ಮಾಡಿದೆ, ಹೊರಗಡೆಯಿಂದ ತಗೊಂಬಂದು ನಾಟಿ ಮಾಡಿದೆ. ನಾಟಿ ಮಾಡಿ ಅದಕ್ಕೆ ಏನು ಅದಕ್ಕೆ ಈ ಕೊಳೆ ಬರದ ರೀತಿಯಲ್ಲಿ ರೋಗ ಬಾಧೆ ಆಗದೇ ರೀತಿಯಲ್ಲಿ ಅದಕ್ಕೆ ಔಷಧಿಗಳನ್ನು ಹಚ್ಚಿ ಇದು ಮಾಡಿದೆ. ಒಂದ್ಸರಿ ನಾಟಿ ಮಾಡಿದ ತಕ್ಷಣ ಒಂದ್ಸರಿ ಫೇಲ್ಯೂರ್ ಆಯಿತು. ಅದನಂತರದಲ್ಲಿ ಎಲ್ಲೋ ಒಂದು 100 ನಾ ತಂದಿಟ್ಟಂದು 50% ಬದುಕು ಚಾನ್ಸಸ್ ಕಾಣ್ತು. ಅದನಂತರ ಇಲ್ಲ 50% ಆದ್ರೂ ಬದುಕ್ತದಲ್ಲ ಮತ್ತೆ ನಾವು ಇಟ್ಕೊಳ್ಬೋದು ಅಂತ. ಯಾಕೆಂದ್ರೆ ಈಗ ಮೊದಲು ಆವಾಗ ಏನಾಗಿತ್ತು ಅಂದ್ರೆ ಸುಮಾರು ಒಂದು ಡ್ರೈ ಬೀನ್ಸಿಗೆ 20-25 ಸಾವಿರ ರೂಪಾಯಿ ತನಕನೂ ಹೋಗಿತ್ತು, ಕಿಲೋಗೆ ಹೋಗಿತ್ತು. ಅದನಂತರದಲ್ಲಿ ಕಡಿಮೆ ಆಗಿತ್ತು ಒಂದ್ಸರಿ ಫುಲ್. ಅಂದ್ರೆ ಈಗ ನಾವು ಅದನ್ನ ಗಿಡನೇ ಬೇಡ ಹೇಳುವ ರೀತಿಯಲ್ಲಿ ನಾವು ಕಿತ್ತೋಗಿವಷ್ಟು ರೇಟ್ ಕಡಿಮೆ ಆಗಿತ್ತು ಅದಕ್ಕೆ. ಅದನಂತರದಲ್ಲಿ ಮತ್ತೇನು ಅದು ಸರ್ಕಲ್ ಇದ್ದಂಗೆ ಒಂದು 10-15 ವರ್ಷಕ್ಕೆ ಒಂದು ಮತ್ತೊಮ್ಮೆ ರೇಟ್ ಬರುವಂಥದ್ದು. ಇದರಿಂದ ಈಗ ಇವಾಗ ರೇಟು ಕಡಿಮೆನೆ ಇದೆ, ಬಟ್ ಇನ್ನು ಮುಂದೆ ಬೆಳೆಗಾರರು ಕಡಿಮೆ ಇದ್ದಾರೆ. ಮೊದಲಿನ ಥರ ನಾವು ನೆಟ್ಟಲ್ಲಿ ಅದರ ಸಮೃದ್ಧವಾಗಿ ಬೆಳವಣಿಗೆ ಆಗೋದಿಲ್ಲ. ನಾವೀಗ ಕಾಳುಮೆಣಸು ಅಥವಾ ಏನು ಅದಕ್ಕೆ ಏನು ಮೇಂಟೆನೆನ್ಸ್ ಇರ್ತದಲ್ಲ ವಾರ್ಷಿಕವಾಗಿ, ಅದೇ ಥರದಲ್ಲಿ ಇದಕ್ಕೂ ಮೇಂಟೆನೆನ್ಸ್ ಮಾಡಬೇಕಾಗ್ತದೆ. ಮೇಂಟೆನೆನ್ಸ್ ಮಾಡಿಕೊಂಡು ಮತ್ತು ಕನಿಷ್ಠ ಒಂದು 3-4 ವರ್ಷ ಒಂದು ಸೈಡ್ ಇಡೋದು, ಅದರಿಂದ ಮತ್ತೊಂದು ಸ್ವಲ್ಪ ಜಾಗ ಬಿಟ್ಟು 4 ವರ್ಷ ಈಗ ಫಲ ಬಂದ ಮೇಲೆ ಫಲ ಬಂದು 2 ವರ್ಷಕ್ಕೆ ಮತ್ತೆ ಈಗ ಸ್ವಲ್ಪ ಅಂದ್ರೆ ಸಾಯುವಂತ ಪರಿಸ್ಥಿತಿ ಬರ್ತದೆ. ಅಂದ್ರೆ ಮೊದಲಿನ ತರ ಸಮೃದ್ಧವಾಗಿ ಬೆಳವಣಿಗೆ ಆಗೋದಿಲ್ಲ. ಹೌದು, ಆದ್ರೂ ಸಹ ನಾವು ಹೇಗ್ ಮಾಡ್ತೇವೆ ಅಂದ್ರೆ ಈಗ ಲಾಭದ ದೃಷ್ಟಿಯಿಂದ ನಾವು ಒಂದು 3-4 ವರ್ಷ ಒಂದು ಸೈಡ್ ಒಂದು ಈಗ ನಂದು 300-400 ಬಳ್ಳಿಗಳನ್ನು ವಾರ್ಷಿಕವಾಗಿ ನಾವು ವರ್ಷ ಮೇಂಟೈನ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಏನಾಗ್ತದೆ ಈಗ 5 ವರ್ಷದ ಹಿಂದೆ ನಾನು ಹಚ್ಚಿದ್ದೇನಿದೆ ಅದರಲ್ಲಿ ಅದು ಈಗ ಏನಾಗಿದೆ ಅಂದ್ರೆ 50% ಮಾತ್ರ ಉಳಿದಿದೆ, 50% ಉಳಿದಿಲ್ಲ. ಅಲ್ಲಿ ಏನಾಗ್ತದೆ ಅಂದ್ರೆ ನಾವು ಅದನ್ನ ಬಿಟ್ಟು ಅಲ್ಲಿ ಮತ್ತೆ ಹೊಸದಾಗಿ ನಾಟಿ ಮಾಡಿದ್ರಲ್ಲಿ ಆಗುದಿಲ್ಲ. ಈಗ ಅಂದ್ರೆ ಅದು ವೈರಸ್ ಆವಾಗ ಅಟ್ಯಾಕ್ ಆಗಿದ್ದು ಇನ್ನೂ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಹಾಗಾಗಿ ಒಂದು ಸ್ವಲ್ಪ ಜಾಗವನ್ನು ಬಿಟ್ಟು ಮತ್ತೆ ಉಳಿದ ಕಡೆ ಹಚ್ಚುವಂತ ವ್ಯವಸ್ಥೆಯನ್ನು ಇಟ್ಕೊಂಡು ವಾರ್ಷಿಕವಾಗಿ ಅಂದ್ರೆ ನಾವು ಇಟ್ಕೊಂಡು ಬಂದಿದ್ದೇನೆ ಅದನ್ನ. ಹಿಂಗೆ
1: ಈಗ ಈ ವೆನಿಲಾ ಬಳ್ಳಿಯ ಒಂದು ವಾರ್ಷಿಕ ನಿರ್ವಹಣೆ ಮಾಡುವಂತಹದ್ದು ಮತ್ತು ಅದರ ಪರಾಗಸ್ಪರ್ಶವನ್ನು ಕೃತಕವಾಗಿ ಮಾಡುವಂತಹದ್ದು, ಈ ಬಗ್ಗೆ ಹೇಳಿ.
0: ವಾರ್ಷಿಕವಾಗಿ ನಾವೇನು ಮಾಡಬೇಕಾಗ್ತದೆ ಅಂದರೆ ಈಗ ನಾಟಿ ಮಾಡಿದ ತಕ್ಷಣ ಸುಮಾರು ಸೆಪ್ಟೆಂಬರ್ ಟೈಮಿಗೆ ನಾಟಿ ಮಾಡೋದು ಸೂಕ್ತ ಅಂತ ಹೇಳ್ತಾರೆ. ಅಂದರೆ ಗಟ್ಟಿ ಇರುವಂತಹ ಜಾಗದಲ್ಲಿ ಜೂನ್ ಟೈಮಿಗೆ ಮಾಡಿದ್ರೂ ಸಮಸ್ಯೆ ಇಲ್ಲ. ಅದನ್ನು ನಾಟಿ ಮಾಡಬೇಕಿದ್ರೆ ಅದಕ್ಕೆ ಈ ಬೋರ್ಡು ಮಿಶ್ರಣದಲ್ಲಿ ಮುಳುಗಿಸಿ ನೆಡುವಂಥದ್ದು. ನೆಟ್ಟ ನಂತರ ಬೇರುಗಳು ಕೊಟ್ಟ ನಂತರದಲ್ಲಿ ಅದು ಸುಳಿ ಬರ್ತದೆ. ಸುಳಿ ಆದ ನಂತರದಲ್ಲಿ ಅದಕ್ಕೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರವನ್ನು ಕೊಟ್ಟು ಅದನ್ನು ಉಳಿಸ್ಕೊಳ್ಳುವಂಥದ್ದು. ನಂತರ ಅದರಲ್ಲಿ 1 ವರ್ಷದ ನಂತರ ಅದನ್ನು ಬೆಂಡ್ ಮಾಡಿ ನಾವು ಹೇಗೆ ವಾರ್ಷಿಕವಾಗಿ ಇದು ಮಾಡ್ತೇವೆ ಎಲ್ಲದೂ. ಈಗ ನಾವು ಬೇಸಿಗೆಗಾಲದಲ್ಲಿ ಒಂದೀಗ ರಾಸಾಯನಿಕ ಹೇಳೋದ್ರಿಗಿಂತನೂ ಅಂದ್ರೆ ಈಗ ಅದಕ್ಕೆ

0: ಅದಕ್ಕೆ ರೋಗ ಬಾರದೇ ರೀತಿಯಲ್ಲಿ ಉತ್ತಮವಾಗಿ ಬೆಳವಣಿಗೆ ಮಾಡ್ಕೊಂಡು ಸ್ವಲ್ಪ ರಾಸಾಯನಿಕದ ಬಳಕೆ ಮಾಡಬೇಕಾಗ್ತದೆ. ಈಗ ಅದು ಏನು NPK 19 ಅಂತ ಹೇಳ್ತೇವೆ, ಎಲ್ಲರೂ ಒಂದು 2 ತಿಂಗಳಕ್ಕೆ ಒಂದು ಸರಿ ಆದರೂ ಒಂದು ಸ್ಪ್ರೇಯನ್ನು ಬೇಸಿಗೆಗಾಲದಲ್ಲಿ ಕೊಡುವಂಥದ್ದು. ಹಂಗೆ ಮಾಡಿ ಮಳೆಗಾಲದಲ್ಲಿ ನಾವು ಬೋರ್ಡೋ ಮಿಶ್ರಣವನ್ನು ಒಂದು 2-3 ಬಾರಿ ಕೊಡಬೇಕಾಗ್ತದೆ. ಈಗ ನಮ್ಮ ಅಡಿಕೆಗೆ ಹೇಗೆ ಅದರ ಮಿಶ್ರ ಬೆಳೆಯಾಗಿ ಬೆಳೆದಿರೋದಕ್ಕೆ ಮೇಲ್ಗಡೆ ಅಡಿಕೆಗೆ ಹೊಡಿತೇವೆ, ಕೆಳಗಡೆ ಅದಕ್ಕೂ ಒಂದು ಸ್ಪ್ರೇ, ಹಾಂ ಸ್ಪ್ರೇ ಮಾಡಿ ಸಸಿಯನ್ನು ಮಡ್ಕೊಳ್ಳುವಂಥದ್ದು. ಹಂಗೆ
1: ಆಮೇಲೆ ಈಗ ಕೃತಕ ಪರಾಗಸ್ಪರ್ಶದ ಬಗ್ಗೆ ಹೇಳಿ, ಈಗ 100% ಅದು ಯಶಸ್ವಿ ಆಗ್ತದೋ ಅಥವಾ ಅದರಲ್ಲಿ ಕೂಡ ಫೇಲ್ಯೂರ್ ಅಂತ ಇದೆಯಾ?
0: ಇಲ್ಲ, 100% ಯಶಸ್ವಿ ಆಗ್ತದೆ. ಕರೆಕ್ಟ್ ನಾವು ಪರಾಗಸ್ಪರ್ಶದ ಏನಾದರೂ ಮೆಥಡ್ ಇದೆ ಅದ್ರ ಥರ ಮಾಡಿದರೆ 100% ಯಶಸ್ವಿ ಆಗ್ತದೆ. ಅದರಲ್ಲಿ ಏನಾಗ್ತದೆ, ನಾವು ಆದಷ್ಟು ಮಾಡಿ ಒಂದು ಏನು ಗೊಂಚಲು ಬರ್ತದೆ, ಗೊಂಚಲಿಗೆ 8-10 ಬೀನ್ಸ್ಗಳನ್ನು ಮಾತ್ರ ನಾವು ಅದಕ್ಕೆ ಪರಾಗಸ್ಪರ್ಶ ನಮ್ಗೆ ಅದು ಪರಾಗ ಅಂದರೆ ಪರಾಗಸ್ಪರ್ಶ ಮಾಡಿದ್ದು ಸಕ್ಸಸ್ ಆದ್ದು ನಮ್ಗೆ ಕಾಣ್ತದೆ. ಅಲ್ಲಿ ಕಂಡಾಗ ನಾವೇನ ಮಾಡಬೇಕು ಅಂದರೆ ಅದು ತುದಿಗೆ ಮತ್ತೊಂದು ಈಗ 15-20 ಹೂಗಳು ಬಿಡ್ತಾ ಇರ್ತವೆ, ಅದಕ್ಕೆ ಅದನ್ನು ಮುಂದಗಳ ಚೆಂಡೆಯನ್ನು ಮುರಿದು ಒಳ್ಳೆ ಕ್ವಾಲಿಟಿ ಬೀನ್ಸ್ಗಳನ್ನು ತೆಗಿಬೋದು. ಒಂದು 8-10 ಒಂದು ಚೆಂಡೆಗಿತ್ತು ಅಂದರೆ ಬೀನ್ಸು ಇರ್ತದೆ, ಬಳ್ಳಿಗೂ ಸೇಫ್ ಅದು. ಹೆಂಗೆ ಅಂದರೆ 1-2 ವರ್ಷ ಬಳ್ಳಿ ಬಾಳಿಕೆನೂ ಜಾಸ್ತಿ ಬರ್ತದೆ, ಈಗ ಫಲ ಜಾಸ್ತಿ ಆದಂಗೆ ಬಳ್ಳಿಗೆ ನರ್ವಸ್ನೆಸ್ ಜಾಸ್ತಿ ಆಗ್ತದೆ. ಹಂಗಾಗಿದ್ದಕ್ಕೆ ನಾವು 1-2 ವರ್ಷ 3 ವರ್ಷ ಜಾಸ್ತಿ ಇಟ್ಟುಕೊಳ್ಬೋದು.
1: ಸಂಸ್ಕರಣೆ ಮಾಡ್ತೀರಾ ನೀವು ಅದನ್ನು?
0: ಹೌದು ಹೌದು, ಕೊಡಲಿಕ್ಕೆ ಸಂಸ್ಕರಣ. ಈಗ ಏನಾಗಿದೆ ಅಂದರೆ ಇವಾಗ ರೇಟು ಸ್ವಲ್ಪ ಡೌನ್ ಇರುವುದಾಗಿದ್ದಕ್ಕೆ ಹಸಿ ಬೀನ್ಸಿಗೆ ಒಂದು 350-400 ರೂಪಾಯಿ ಇದೆ, ಡ್ರೈ ಬೀನ್ಸಿಗೂ ಅಷ್ಟೇ 3,500-4,000 ಒಳಗಡೆನೆ ಈಗ ಸೆಲ್ ಆಗ್ತಾ ಇರೋದ್ರಿಂದ ಡ್ರೈ ಮಾಡಿ ನಾವು ಈಗ ಮುಂದೆ ರೇಟಿಗೆ ಕಾಯುವಂಥದ್ದು. ಈಗ 2-3 ವರ್ಷದಿಂದ ನಾನು ಸಂಸ್ಕರಣೆ ಮಾಡ್ತಾ ಇದ್ದೇನೆ, ಡ್ರೈ ಬೀನ್ಸ್ ಮಾಡಿ ಅದನ್ನು ಏರ್ ಟೈಟ್ ಅಂದರೆ ವ್ಯಾಕ್ಯೂಮ್ ಅಂತ ಹೇಳ್ತೇವೆ, ವ್ಯಾಕ್ಯೂಮ್ ಇದರಲ್ಲಿ ನಾವು ಸಂಸ್ಕರಣೆ ಮಾಡಿ ಇಟ್ಟಿದ್ದೇನೆ, ಡ್ರೈ ಮಾಡಿ ಇಟ್ಟಿದ್ದೇನೆ. ಮುಂದಿನ ರೇಟ್ ಬಂದು ಹಾಂ ಬೆಲೆ ಬರುವ ಅದು ಏನಿಲ್ಲ ಅಂದರೆ ಸುಮಾರು 6-8 ವರ್ಷಗಳ ಕಾಲ ಸೇಫ್ ಆಗಿರ್ತದೆ, ಅದನ್ನು ವ್ಯಾಕ್ಯೂಮ್ ಟೈಟ್ ಮಾಡಿ ಅದನ್ನು ಪ್ಯಾಕ್ ಮಾಡಿಟ್ರೆ.
1: ಇನ್ನೊಂದು ವಿಚಾರ ಇತ್ತೀಚೆಗೆ ಹೆಚ್ಚು ಬೇಡಿಕೆಯಲ್ಲಿರುವಂತಹದ್ದು, ಹೆಚ್ಚು ಜನರು ಹೆಚ್ಚು ಆಸಕ್ತಿಯಿಂದ ಕೇಳ್ತಾ ಇರುವಂತಹದ್ದು, ಕಾಫಿ ಬೆಳೆಯನ್ನು ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವಂತಹದ್ದು, ನಿಮ್ಮ ಪ್ರಯತ್ನದ ಬಗ್ಗೆ?
0: ಇಲ್ಲ, ಕಾಫಿ ಇವಾಗ ಮೊದಲು ಒಂದು ಕಾಲದಿಗೆ ಒಂದು 10-15 ವರ್ಷದ ಹಿಂದೆ ಒಂದ್ಸರಿ ಕಾವೇರಿ ತಳಿ ಅಂತ ಬರ್ತಾ ಇತ್ತು, ಎಲ್ಲರೂ ಹಚ್ಚಿದ್ರು. ಈಗ ಆವಾಗ ಆ ತದನಂತರದಲ್ಲಿ ಒಂದು 20 ರೂಪಾಯಿ ಕೆಜಿಗೆ ಬಂದಿತ್ತು ಆವಾಗ. ಈಗ ನಾವು ಆ ಸಂದರ್ಭದಲ್ಲಿ ಒಂದು 3-4 ಕ್ವಿಂಟಲ್ ಅಷ್ಟೇ ನಮ್ದೀಗ ಒಂದು 2.5-3 ಎಕರೆ ಜಾಗದಲ್ಲಿ ನಾವು ಹಚ್ಚಿದ್ವಿ. ಒಂದು ಸೈಡ್ ಹಚ್ಚುತ್ತಿದ್ದು ಅಂದರೆ ಮಿಶ್ರ ಬೆಳೆಯಾಗ ಇದು ಮಾಡಿದಾಗ ನಾವು ಒಂದು ಕಡೆ ಹಚ್ಚೋದು, ಒಂದು 1/2 ಎಕರೆ ಜಾಗಕ್ಕೆ 1 ಎಕರೆ ಜಾಗಕ್ಕೆ ಒಂದ್ಸರಿ ಸ್ಯಾಂಪಲಿಗೆ ಹಚ್ತಾ ಇದ್ವಿ. ಆ ಟೈಮಿಗೆ 20 ರೂಪಾಯಿ ಬಂದ ತಕ್ಷಣ ಎಲ್ಲ ಕಡಿದ್ರು. ಇವಾಗ ಏನಾಗ್ತದೆ ಅಂದರೆ ಒಳ್ಳೆ ಬೇಡಿಕೆಯೂ ಎಲ್ಲ ಆಲ್ ಓವರ್ ಕಂಟ್ರಿ ಅಂದರೆ ಒಳ್ಳೆ ಬೇಡಿಕೆಯೂ ಇದೆ, ಮತ್ತು ಈಗ 250-300 ರೂಪಾಯಿ ಕೆಜಿಗೂ ಕಾಫಿ ಈಗ ಅರೇಬಿಕಾ ಹೋಗ್ತಾ ಇದೆ. ಆ ದೃಷ್ಟಿಯಿಂದ ಈಗ ಎಲ್ಲ ಈಗ ನಮ್ಗೆ ಮಿಶ್ರ ಬೆಳೆಯಾಗಿ ಬೆಳೀಲಿಕ್ಕೆ ಸೂಕ್ತ ಹೇಳುವಂಥದ್ದು ಈಗಿನ ವಿದ್ಯಮಾನದಲ್ಲಿ ಈಗ ವೈಜ್ಞಾನಿಕವಾಗಿ ಅದನ್ನು ಅದು ಸಾಬೀತಾಗಿದೆ. ಯಾಕೆಂದರೆ ಇದನ್ನು ತಾಯಿ ಬೇರಿರ್ತದೆ, ಕೆಳಗಡೆ ಡೈರೆಕ್ಟ್ ಹೋಗ್ತದೆ, ಈ ಅಡಿಕೆ ಬೇರಿಗೆ ಯಾವುದೇ ರೀತಿಯಾದಂಥ ಕಾಂಪಿಟೇಷನ್ ಇಲ್ಲ ಹೇಳುವ ದೃಷ್ಟಿಯಿಂದ. ಇಲ್ಲ, ರೇಟು ಇದೆ ಮತ್ತು ಕೆಳಗಡೆನೇ ನಾವು ಮಾಡುವಂಥದ್ದು ಅಂದರೆ ಈಗ ನಾವು ಕೆಳಗೆ ಲೇಬರ್ ಸಮಸ್ಯೆ ಅದಕ್ಕೆ ಆಗುದಿಲ್ಲ. ಈಗ ನಾವು ಅಡಿಕೆ ಮರಕ್ಕಾದರೆ ನಾವು ಹತ್ತಬೇಕಾಗ್ತದೆ. ಇವಾಗ ದೋಟಿಗಳು ಬಂದಿದೆ ಪರವಾಗಿಲ್ಲ, ಆದರೂ ಅದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ. ಮತ್ತು ತೋಟದ ಮಧ್ಯದಲ್ಲಿ ಇದೊಂದು ಮಿಶ್ರ ಬೆಳೆಯಾಗಿ ಬೆಳೆದಾಗ ಒಳ್ಳೆ ಇನ್ನು ಆದಾಯವನ್ನು ಗಳಿಸ್ಬೋದು ಹೇಳೋ ದೃಷ್ಟಿಯಿಂದ ಈಗ 4 ವರ್ಷ ಆಯಿತು ನಾನು ಕಾಫಿಯನ್ನು ನಾಟಿ ಮಾಡಿ. ಕಳೆದ ವರ್ಷವೂ ಸ್ವಲ್ಪ ಪ್ರಮಾಣದಲ್ಲಿ ಕಾಫಿ ಬಂದಿದೆ. ಮತ್ತೇನು ಅಂದ್ರೆ ನಾವೇ ಸ್ವಂತ ಈಗ ಸ್ವಂತ ದುಡಿಯೋರು ಅಂತ ಹೇಳ್ತೇವಲ್ಲ, ನಾವು ಕೃಷಿ ಇದ್ರೊಳಗಿದ್ದ ಇರುವುದಕ್ಕೆ ನಾವು ಅದರಲ್ಲೇ ನಾವು ಸ್ವಂತ ದುಡಿಬೇಕಾಗ್ತದೆ. ಲೇಬರ್ ಇದು ಎಷ್ಟು ಕಡಿಮೆ ಆಗ್ತದೆ ನೋಡ್ಬೇಕಾಗ್ತದೆ. ಹಂಗಾಗಿ ನಾವೇ ಮಾಡ್ಕೊ ನಾವೇ ಒಂದಷ್ಟು ಕೊಯ್ಕೊಂಬಂದ್ಕೊಂಡ್ರೆ ನಮಗೆ ಒಂದು ಒಳ್ಳೆ ಇನ್ಕಮ್. ಹಿಂಗೆ
1: ಆಮೇಲೆ ಈಗ ಕಾಫಿ ಬೆಳೆಯಲ್ಲಿ ಪ್ರಮುಖವಾದಂತಹ ಒಂದು ಸಮಸ್ಯೆ ಅಂತಂದ್ರೆ ಒಂದು ಎಲೆ ಚುಕ್ಕೆ ರೋಗ ಇರಬಹುದು ಅಥವಾ ಕೊಳೆ ರೋಗ ಇರಬಹುದು ಅಥವಾ ಕಾಂಡ ಕೊರಿಯುವಂತಹ ಒಂದು ಹುಳಗಳ ಬಾಧೆ ಇರಬಹುದು, ಇವುಗಳ ನಿರ್ವಹಣೆ ಎಲ್ಲ ಹೇಗೆ?
0: ಈಗ ಎಲೆ ಚುಕ್ಕೆ ರೋಗಕ್ಕೆ ಈಗ ಏನಾಗಿದೆ ಅಂದರೆ ಈಗ ಅಡಿಕೆಗೆ ಏನು ಏನು ಬೋರ್ಡೋ ಸ್ಪ್ರೇ ಮಾಡ್ತೇವಲ್ಲ, ಇದಕ್ಕೂ ಅದೇ ರೀತಿಯಲ್ಲಿ ಬೋರ್ಡೋ ಸ್ಪ್ರೇಯನ್ನು ಮಾಡುವಂಥದ್ದು. ಮೇನ್ ಅಂದರೆ ಕೆಳಗಡೆ ಈಗ ದಡ್ಡಿ ಗೊಬ್ಬರದ ವ್ಯವಸ್ಥೆಗಳು ಅದಕ್ಕೆ ಹೆಲ್ದಿ ಅಂದರೆ ಅದಕ್ಕೆ ಎಷ್ಟು ಬೇಕಾಗ್ತದೋ ಅಷ್ಟು ಸಂಪೂರ್ಣವಾಗಿ ಅದಕ್ಕೆ ಈಗ ಪೊಟ್ಯಾಶ ಅಂಶ ಅಂತ ಹೇಳ್ತೇವೆ. ಪೊಟ್ಯಾಶ ಅಂಶ ಅಂದರೆ ಈಗ ನಾವೀಗ ಪೊಟ್ಯಾಶೇ ಡೈರೆಕ್ಟ್ ಕೊಡಬೇಕು ಅಂತೇನಿಲ್ಲ, ನಾವು ಆ ಅಂಶಗಳೇ ಇದ್ದಂತ ಈಗ ನಾವೀಗ ಸೊಪ್ಪು ಅಥವಾ ಈಗ ಅದನ್ನು ನಾವು ಅದಕ್ಕೆ ಕೊಟ್ಟಾಗ ಅದು ಹೆಲ್ದಿಯಾಗೂ ಇರ್ತದೆ. ಮತ್ತೇನಂದರೆ ಬೋರ್ಡಸ್ ಮಿಶ್ರಣದಲ್ಲೇ ನಾವು ಆದಷ್ಟು ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ನೋಡಬೇಕು, ಅಂದರೆ ರಾಸಾಯನಿಕ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡುವ ವ್ಯವಸ್ಥೆಯಿಂದ ಬೋರ್ಡೋ ಮಿಶ್ರಣವನ್ನು ಮಾಡಿ ಸ್ಪ್ರೇ ಮಾಡಿ ಅದನ್ನು ಉಳಿಸ್ಕೊಳ್ಳುವಂಥದ್ದು ನಾವು ಮಾಡ್ತಿರೋ ಒಂದು ಇದು.
1: ಇನ್ನೊಂದು ವಿಚಾರ ಈಗ ಕಾಳು ಮೆಣಸಿಗೆ ಸಂಬಂಧಪಟ್ಟ ಹಾಗೆ, ಈ ಪರಿಸರದಲ್ಲಿ ಹೇಗೆ ಬರ್ತಾ ಇದೆ ಕಾಳು ಮೆಣಸು?
0: ಕಾಳು ಮೆಣಸು ಒಳ್ಳೆ ರೀತಿಯಿಂದ ಬರ್ತಾ ಇದೆ. ಅದೇ ಈಗ ನಾವು ಒಂದು ವಾರ್ಷಿಕವಾಗಿ ನೋಡಿದಾಗ ಒಂದು ಬೆಳಿಗ್ಗೆ 3-4 ಕೆಜಿ ಇಳುವರಿಯನ್ನು ತೆಗಿತಾ ಇದ್ದೇನೆ. ಒಳ್ಳೆ ಪ್ರಮಾಣದಲ್ಲಿ ಇಳುವರಿ

0: ಬರ್ತಾ ಇದೆ. ಮೇಂಟೆನೆನ್ಸು ಸ್ವಲ್ಪ ಜಾಸ್ತಿ ಅನಿಸ್ತದೆ ನಮಗೆ, ಅಂದರೆ ಇಟ್ಕೊಳ್ಳೋದು ಕಷ್ಟ ಭಾಳ ಕಾಳು ಮೆಣಸು. ಅಂದರೆ ಅದಕ್ಕೆ ಈಗ ಮಲ್ಚಿಂಗ್ ಮಾಡೋದಾಗಲಿ, ಮತ್ತು ಅದಕ್ಕೆ ಏನು ಕೊಳೆ ಬೇರು ಕೊಳೆ ಬರದೇ ರೀತಿಯಲ್ಲಿ ಅದಕ್ಕೆ ಡ್ರೆಂಚಿಂಗ್ ಮಾಡುವ ವ್ಯವಸ್ಥೆ. ಇವಾಗ ಇವಾಗಂತೂ ಈಗ ನಾವು ತುತ್ತ ಸುಣ್ಣನೇ ಅಂದರೆ ಅದಕ್ಕೆ ಡ್ರೆಂಚಿಂಗ್ ಮಾಡುವ ವ್ಯವಸ್ಥೆನೇ. ಮೊದಲೇ ಬ್ಲೈಟ್ ಕಾಪರ್ ಆಕ್ಸಿಕ್ಲೋರೈಡ್ ಏನು ಮಾಡ್ತಿದ್ವಿ, ಈಗ ಕಾಪರ್ ಸಲ್ಫೇಟು ಮತ್ತು ಇದನ್ನೇ ಸ್ವಲ್ಪ ಕೆಳಗಡೆ ಡ್ರೆಂಚಿಂಗ್ ಮಾಡಿ ಅದಕ್ಕೆ ಮಲ್ಚಿಂಗ್ ಮಾಡಿ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ತೇವೆ. ಮತ್ತು ಸ್ವಲ್ಪ ಮೇಂಟೆನೆನ್ಸು ಜಾಸ್ತಿ, ಬಟ್ ಇಳುವರಿ ಅಡ್ಡಿಲ್ಲ, ಪರವಾಗಿಲ್ಲ. ಅಂದರೆ ಈಗ ರೇಟು ಒಳ್ಳೆ ಇರುವುದಾಗಿದ್ದಕ್ಕೆ 750 ರೂಪಾಯಿವರೆಗೂ ಕೆ ಜಿ ಹೋಗಿರೋದಕ್ಕೆ ನಮಗೆ ಒಂದು ಗಿಡದಿಂದ ಏನಿಲ್ಲ ಅಂದರೂ 2-2.5 ಸಾವಿರ ರೂಪಾಯಿ ಅಂದರೆ ನೆಟ್ ಇನ್ಕಮ್ ಬರ್ತದೆ. ಉಪಬೆಳೆ ಲೆಕ್ಕಕ್ಕೆ ಮಾಡುವಂಥದ್ದು.
1: ಸರ್, ಈಗ ಆ ನರ್ಸರಿ ನಿರ್ವಹಣೆಯನ್ನು ಕೂಡ ನೀವು ಮಾಡ್ತಾ ಇದ್ರಿ. ಕೃಷಿಕರಾಗಿ ನರ್ಸರಿ ನಿರ್ವಹಣೆ ಮಾಡುವ ಒಂದು ಮಹತ್ವ ಏನು? ಖಾಸಗಿಯಾಗಿ ಎಷ್ಟೋ ನರ್ಸರಿಗಳನ್ನ ನಾವು ನೋಡ್ತಾ ಇರ್ತೀವಿ, ರಸ್ತೆ ಬದಿಗಳಲ್ಲಿ ಬೇರೆ ಬೇರೆ ಹಣ್ಣಿನ ಗಿಡಗಳಾಗ್ಬೋದು ಅಥವಾ ತೆಂಗು ಅಡಿಕೆ ಇಂಥದ ನರ್ಸರಿ ಗಿಡಗಳನ್ನ ನೋಡ್ತಾ ಇರ್ತೀವಿ. ಒಬ್ಬ ಕೃಷಿಕರಾಗಿ ನರ್ಸರಿ ನಿರ್ವಹಣೆ ಮಾಡುವ ಒಂದು ಮಹತ್ವ ಏನು?
0: ಕೃಷಿಕರಾಗಿ ನಾವು ನಿಜವಾಗಲೂ ಏನಂದ್ರೆ ನಮ್ಮ ಸುತ್ತಮುತ್ತಲಿನ ಈಗ ಪರಿಸರದಲ್ಲಿ ಈಗ ನಾವು ಹೊರಗಡೆಯಿಂದ ಎಲ್ಲೆಲ್ಲಿಂದ ಸಸಿಗಳನ್ನು ತಂದು ಹಾಕುವಂತದ್ದು ಅಷ್ಟು ಅಂದ್ರೆ ಸೂಕ್ತ ಅಲ್ಲ. ಯಾಕೆಂತಂದ್ರೆ ನಮ್ಮ ಒಂದು ಇದರಲ್ಲಿ ಒಂದು ವ್ಯಾಪ್ತಿಯಲ್ಲಿ ಆ ಮಣ್ಣಿಗೆ ಸೆಟ್ ಆಗುವಂಥದ್ದು ಮತ್ತು ಆ ಪರಿಸರಕ್ಕೆ ಸೆಟ್ ಆಗುವಂಥ ಈಗ ಅಡಿಕೆ ಮುಖ್ಯವಾಗಿ ನಾನು ಅಡಿಕೆ ನರ್ಸರಿಯನ್ನು ಮಾಡ್ತೇನೆ. ಅಡಿಕೆ ನರ್ಸರಿಯ ಇಲ್ಲಿರುವಂತಹದ್ದೇ ಅಡಿಕೆಯನ್ನು ನಾವು ಒಳ್ಳೆಯ ರೀತಿಯ ಕ್ವಾಲಿಟಿ ವೈಸ್ ನೋಡಿಕೊಂಡು ವಾರ್ಷಿಕವಾಗಿ ವರ್ಷ ಬರುವಂಥದ್ದು ಆ ಥರದ್ದು ನೋಡಿಕೊಂಡು, ಮತ್ತು ನಾವೀಗ ಪೇಟೆಯಲ್ಲಿ ಕೊಟ್ಟರೆ ರೇಟ್ ಯಾವ ಜಾಸ್ತಿ, ಚಾಲಿ ಅಡಿಕೆಗೂ ಬರಬೇಕು, ಕೆಂಪು ಅಡಿಕೆಗೂ ಅಂದರೆ ಒಳ್ಳೆ ಸೂಕ್ತವಾದಂಥ ಅಡಿಕೆಯನ್ನು ಆರಿಸಿ ನಾವು ಇಲ್ಲಿ ಪ್ರತಿಯೊಬ್ಬ ರೈತನು ಅವರವರಿಗೆ ಈಗ ವರ್ಷ ಒಂದಷ್ಟು ಗಿಡಗಳು ಹೋಗ್ತವೆ, ನಾಟಿ ಮಾಡಬೇಕಾಗ್ತದೆ, ಪ್ರತಿಯೊಬ್ಬರೂ ಮಾಡ್ಕೊಳ್ಳುವಂಥದ್ದು ಅದು. ಈಗ ಅವರವ್ರ ತೋಟದಲ್ಲಿ ಇರುವಂತಹದ್ದೇ ಒಳ್ಳೆಯ ಅವರು ಅಂದರೆ ಗೊತ್ತಿರ್ತದೆ, ಈಗ ವಾರ್ಷಿಕವಾಗಿ ಅದರಲ್ಲೇ ಒಳ್ಳೆಯ ಒಂದು ಇದನ್ನು ಮಾಡಿ ಅವರಿಗೆ ಬೇಕಾಗುವಷ್ಟು ಮಾಡ್ಕೊಳ್ಳೋದು ಮೊದಲನೇ ಆದ್ಯತೆ. ಈಗ ಅಂತ ಹೇಳಿದ್ರೆ 50-60 ರೂಪಾಯಿ ಮೇಲೆ ಹೋಗಿದೆ ಒಂದೊಂದು ಗಿಡಕ್ಕೆ. ಹಂಗಾಗಿದ್ದಕ್ಕೆ ಒಳ್ಳೆ ಅದರಲ್ಲಿ ಅಂದರೆ ಉಳಿತಾಯವೂ ಆಗ್ತದೆ ಅವರವರೇ ಮಾಡಿಕೊಂಡ್ರೆ. ಈಗ ಇಲ್ಲದೆ ಹೋದ ಪಕ್ಷದಲ್ಲಿ ಈಗ ಎಲ್ಲ ಬ್ಯುಸಿ ಜಡ್ಡಿಲ್ಲ, ಹಂಗಾಗಿ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಒಂದು 55-50 ಗಿಡ ಹೋಗ್ತದೆ ತಗೊಂಬಂದ್ಕೊಂಡ್ರೆ ಆಯಿತು ಹೇಳುವಂಥ ಮನಸ್ಥಿತಿ ಇರ್ತದೆ, ಸಹಜ ಅದು. ಹಾಗಾಗಿ ಈಗ ನಾವು ಈಗ ಮುಖ್ಯವಾಗಿ ಈಗ ಒಂದು 3-3.5 ಸಾವಿರ 4 ಸಾವಿರ ಅಡಿಕೆ ಗಿಡಗಳನ್ನು ವಾರ್ಷಿಕವಾಗಿ ಮಾಡ್ತೇನೆ. ನನ್ನ ತೋಟದಲ್ಲಿರುವಂಥ ಅಡಿಕೆಗಳನ್ನೇ ವಾರ್ಷಿಕವಾಗಿ ನಾವು ಒಂದು 10-15 ಮರ ಇದೆ ಅದು ಅಷ್ಟರದ್ದನ್ನೇ ಕೊಯ್ದು ಅದನ್ನು ಮಾಡಿ ಇಲ್ಲಿ ಸುತ್ತಮುತ್ತಲಿನ ಎಲ್ಲರಿಗೂ ಅಂದರೆ ಕೊಡುವಂಥದ್ದು. ಈ ಪರಿಸರದಲ್ಲೇ ಬೆಳೆದಂಥ ಅಡಿಕೆ ಸೂಕ್ತವಾದಂಥ ನಮ್ಮ ಮಣ್ಣಿಗೆ ಇದಕ್ಕೆ ಸೆಟ್ ಆಗಿರ್ತದೆ ಅದು. ಹಂಗಾಗಿದ್ದಕ್ಕೆ ಸುತ್ತಮುತ್ತಲಿನಂಥ ಅಡಿಕೆಯನ್ನು ತಗೊಂಡು ಬರುವಂಥದ್ದು ಒಳ್ಳೆ ಇದು ಅಂದರೆ ಉತ್ತಮ ಒಂದು ಇದಾಗ್ತದೆ.
1: ಈಗ ನರ್ಸರಿ ಗಿಡಗಳ ನಿರ್ವಹಣೆಯ ವಿಚಾರಕ್ಕೆ ಬಂದಾಗ ಏನು ಸೂಕ್ಷ್ಮ ವಿಚಾರಗಳಲ್ಲಿ ಇರ್ತವೆ?
0: ನಿರ್ವಹಣೆ ಅಂತ ಬಂದಾಗ ಈಗ ನಾವು ಕೊಟ್ಟೆಯನ್ನು ತುಂಬುವುದು ಇದನ್ನು ಮಾಡುವುದು ಅಥವಾ ಬೇಸಿಗೆಗಾಲದಲ್ಲಿ ನಾವು ಅದಕ್ಕೆ ನಿರ್ವಹಣೆಯ ರೂಪದಲ್ಲಿ ಮೇಲ್ಗಡೆ ನಟ್ಟುಗಳನ್ನು ಹಾಕುವುದು ಮತ್ತು ನೀರಿನ ವ್ಯವಸ್ಥೆಯನ್ನು ಸಮೃದ್ಧವಾಗಿಡುವಂಥದ್ದು ಮತ್ತು ಆದಷ್ಟು ಮಾಡಿ ದಡ್ಡಿ ಗೊಬ್ಬರದಲ್ಲೇ ನಾವು ಅದನ್ನು ಬೆಳೆಯುವಂಥದ್ದು ಸೂಕ್ತ. ಯಾಕೆಂತಂದರೆ ಈಗ ರಾಸಾಯನಿಕವನ್ನು ಬಳಸಿದ ತಕ್ಷಣ ಬಾಕಿಯಲ್ಲಿ ಈಗ ಎಲ್ಲ ಕಡೆಯೂ ರಾಸಾಯನಿಕ ವ್ಯವಸ್ಥೆಗಳಲ್ಲಿ ಇರುವುದಿಲ್ಲ. ನಾವು ರಾಸಾಯನಿಕ ಮಾಡಿ ಬೆಳೆಸಿಕೊಟ್ರು ಅಂದರೆ ಈಗ ರಾಸಾಯನಿಕ ವ್ಯವಸ್ಥೆ ಹೆಂಗಿದೆ ಕೇಳಿದ್ರೆ, ಈಗ ಒಂದು ಸರಿ ರಾಸಾಯನಿಕವನ್ನು ಬಳಸಿದ್ರು ಅಂದರೆ ಯಾವಾಗೂ ರಾಸಾಯನಿಕವನ್ನೇ ಬಳಸಬೇಕಾಗ್ತದೆ ಒಂದು ಕಲ್ಪನೆ ಇದೆ. ಹಾಗಾಗಿದ್ದಕ್ಕೆ ನಾವು ಆದಷ್ಟು ಮಾಡಿ ದಡ್ಡಿ ಕೊಪ್ಪದಲ್ಲಿ ಅಥವಾ ಸಾವಯವ ಇದರಲ್ಲೇ ನಾವು ಬೆಳೆಯುವಂಥದ್ದು. ಮತ್ತು ಎರಡು ತಿಂಗಳಿಗೊಂದ್ಸರಿ ನಾವೀಗ ಮಣ್ಣಿಗೆ ಮಿಕ್ಸ್ ಮಾಡಿ ಅದನ್ನು ಕೊಟ್ಟಾಗ ಏನಾಗ್ತದೆ ಅಂದರೆ ಅಲ್ಲಿ ಕೊಟ್ಟೆಯಲ್ಲಿ ತುಂಬಬೇಕಿದ್ರೆ ಮಣ್ಣಿಗೆ ಗೊಬ್ಬರವನ್ನು ಮಿಕ್ಸ್ ಮಾಡಿಕೊಡುವಂಥದ್ದು. ನಂತರ 2-3 ತಿಂಗಳಿಗೊಂದ್ಸರಿ ನಾವೀಗ ಜೀವಾಮೃತ ಅಂತ ಹೇಳ್ತೇವೆ, ಜೀವಾಮೃತದ ಒಂದು ಸ್ವಲ್ಪ ಸ್ಪ್ರೇ ಟಾನಿಕ್ ಆಗಿ ಸ್ಪ್ರೇ ಮಾಡುವುದು, ಅಂದರೆ ಯಾವುದೇ ಬೇರೆ ರೋಗ ಬರದೇ ಇರೋ ರೀತಿಯಲ್ಲಿ ಅದಕ್ಕೆ ಸ್ಪ್ರೇ ಮಾಡುವಂಥದ್ದು ನಿರ್ವಹಣೆಯಲ್ಲಿ ನಾನು ಮಾಡ್ತಿರುವಂತಹ ಒಂದು ಇದು.
1: ಬಹಳ ಸಂತೋಷ ವಿನಾಯಕ ಉಮಾಮಹೇಶ್ವರ ಹೆಗಡೆಯವರೇ. ವಿಶೇಷವಾಗಿ ಜೇನು ಕೃಷಿಯನ್ನು ಮಾಡ್ತಾ ಇದ್ರಿ, ವೆನಿಲಾ ಕೃಷಿಯನ್ನು ಮಾಡ್ತಾ ಇದ್ರಿ, ಜೊತೆಗೆ ಕಾಳುಮೆಣಸು ಅಡಿಕೆ ಆಮೇಲೆ ನರ್ಸರಿ ನಿರ್ವಹಣೆ, ಈ ಎಲ್ಲ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
0: ಹಾಂ, ನಮಸ್ಕಾರ.
2: ಜೇನು ಕೃಷಿ ಮತ್ತು ಇನ್ನಿತರ ಬೆಳೆಗಳ ಕೃಷಿ ಅನುಭವ ಈ ಕುರಿತು ಯಲ್ಲಾಪುರದ ವಿನಾಯಕ್ ಉಮಾಮಹೇಶ್ವರ್ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಟಿಎಸ್ ಪ್ರಸಾದ್. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.

0: ಹೆಚ್ಚಿನ ಮಾಹಿತಿಗಾಗಿ ಲಿಡ್ಕರ್ ಡಾಟ್ ಕಾಂ ಅವಲೋಕಿಸಿ ಅಥವಾ 9482300400 ಗೆ ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.

ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಸರ್ಪದ ಬಾಯಿಯೊಳು ಕಪ್ಪಿ ಸಿಕ್ಕಿದಾಗ ನನಕ ಜಪ ಸೈತ್ರಣ ರಂಗದೊಳಗ ನಮ ಕೊರಳ ಕೊವ್ವ ತರ ಬಿಡಿಸವ.

ಮಾರ್ಕಂಡೇಯ ದೊಡ್ಡಮನಿ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆ, ನಂತರ 7:35ಕ್ಕೆ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಅಮ್ಮ ಗಾಡಿಲಿ ನಮ್ ಫ್ರೆಂಡ್ ಮನೆಗೆ ಅರ್ಜೆಂಟ್ ಆಗಿ ಹೋಗಿ ಬರ್ತೀನಿ.
1: ಅಯ್ಯೋ ಎಷ್ಟ್ ಜೋರಾಗಿ ಮಳೆ ಬರ್ತಾ ಇದೆ, ಗಾಡಿ ಬೇರೆ ತಗೊಂಡ್ ಹೋಗ್ತೀಯಾ? ಬೇಡ ಕಣೋ, ಹೋಗ್ಬೇಡ.
0: ಇಲ್ಲಮ್ಮ ಈಗ್ಲೇ

0: ಬಂದೆ.
1: ಬೇಡವೋ, ನನ್ ಮಾತು ಕೇಳೋ.
0: ಈಗಲೇ ಬಂದೆ. ಅಮ್ಮ,
2: ಸ್ನೇಹಿತರೆ, ಹಿರಿಯರ ಮಾತನ್ನ ನಿರ್ಲಕ್ಷಿಸದಿರಿ. ಮಳೆ ಬೀಳುವ ಸಮಯದಲ್ಲಿ ವಾಹನಗಳ ಸವಾರಿ ಖಂಡಿತ ಒಳ್ಳೆಯದಲ್ಲ. ಎದುರಿಗೆ ಚಲಿಸುವ ವಾಹನಗಳು ಕಾಣಿಸುವುದಿಲ್ಲ. ರಸ್ತೆಗಳಲ್ಲಿನ ಹಳ್ಳಗಳು ಮಳೆ ನೀರಿನಿಂದ ತುಂಬಿರುತ್ತವೆ. ಸಿಡಿಲು ಮಿಂಚುಗಳು ಅಪಾಯ ತಂದೊಡ್ಡುತ್ತವೆ. ಅನಿವಾರ್ಯವೆನಿಸಿದರೆ ಮಾತ್ರ ಜಾಗರೂಕತೆಯಿಂದ ವಾಹನಗಳಲ್ಲಿ ಚಲಿಸಿ. ಜೀವನ ದೊಡ್ಡದು, ಪ್ರಾಣ ಹೋದರೆ ಮತ್ತೆ ಬಾರದು. ಎಚ್ಚರ.
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ವಿಬಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಾಕ್ಟರ್ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ಧ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1ರಿಂದ ಅನುಷ್ಠಾನಗೊಳ್ಳಲು ವಿಬಿಜಿ ರಾಮ್ಜಿ ಕಾಯ್ದೆ 2025ಕ್ಕೆ ಈ ತಿಂಗಳ 11ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ನಿರಂತರ ಪ್ರಗತಿ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ದೆಹಲಿಯಲ್ಲಿಂದು ಚರ್ಚಿಸಿದರು. ವಿದೇಶಾಂಗ ಸಚಿವ ಡಾ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ಒಳಿತಿಗಾಗಿ ಭಾರತ ಮತ್ತು ಅಮೆರಿಕ ನಿಕಟವಾಗಿ ಕಾರ್ಯವನ್ನು ಮುಂದುವರಿಸಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿದ್ದಾರೆ. ರಕ್ಷಣಾ ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ರುಬಿಯೋ ಪ್ರಧಾನಿ ಅವರಿಗೆ ವಿವರಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಮಾತುಕತೆಯ ವೇಳೆ ಪ್ರಸ್ತಾಪಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲವನ್ನು ಪ್ರಧಾನಿ ಅವರು ಇದೇ ವೇಳೆ ಪುನರುಚ್ಚರಿಸಿದ್ದಾರೆ. ಅಲ್ಲದೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕೆ ಕರೆ ನೀಡಿದ್ದಾರೆ. ಇದೇ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಕಾರ್ಯದರ್ಶಿ ರುಬಿಯೋ ಭಾರತಕ್ಕೆ 4 ದಿನಗಳ ಭೇಟಿಯಲ್ಲಿದ್ದಾರೆ. ರುಬಿಯೋ ಅವರು ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿ ಭಾರತ ಅಮೆರಿಕ ನಡುವಿನ ಸಮಗ್ರ ಜಾಗತಿಕ ಕಾರ್ಯತಂತ್ರ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ನೀಡುವ ನಿರೀಕ್ಷೆ ಇದೆ. ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಾಗಿರದೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ

0: ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನು ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರಿ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವ ಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ತಿಳಿಸಿದರು. ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆಗೆ ಒತ್ತು ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು 19ನೇ ರೋಜ್ಗಾರ್ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2047ರ ವೇಳೆಗೆ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವತ್ತ ಸಾಗುವ ಪಯಣದಲ್ಲಿ ಸೇವೆಗೆ ಹೊಸದಾಗಿ ಆಯ್ಕೆಯಾಗುವವರು ಮಹತ್ವದ ಕೊಡುಗೆ ನೀಡಲಿದ್ದಾರೆ. ಉದ್ಯೋಗ ಮೇಳವು ಅಭ್ಯರ್ಥಿಗಳು ತಮ್ಮ ಜೀವನ ಗುರಿಯನ್ನು ಪ್ರತಿಬಿಂಬಿಸಲು ಒಂದು ಅವಕಾಶವಾಗಿದೆ ಎಂದು ಹೇಳಿದರು. ಹೊಸದಾಗಿ ಸೇವೆಗೆ ಸೇರ್ಪಡೆಯಾಗುವವರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ತಮ್ಮ ಮನಸ್ಥಿತಿಯನ್ನು ಸಮರ್ಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: 2047ರ ವೇಳೆಗೆ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಐಸಿಎಫ್ನಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶವು ಮೂಲಸೌಕರ್ಯ, ಡಿಜಿಟಲೀಕರಣ, ಉದ್ಯೋಗಾವಕಾಶಗಳು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿಯಲ್ಲಿ ತ್ವರಿತ ಬೆಳವಣಿಗೆ ಕಾಣುತ್ತಿದೆ. ಪ್ರಧಾನಿಯವರು ನೀಡಿದ ಭರವಸೆಯಂತೆ ಕೇಂದ್ರ ಸರ್ಕಾರ ಈವರೆಗೆ 12,00,000 ಉದ್ಯೋಗಗಳನ್ನು ಒದಗಿಸಿದೆ ಎಂದು ಅವರು ತಿಳಿಸಿದರು. ಸರ್ಕಾರದ ಯಶಸ್ಸು ಸುಧಾರಣೆ ಕಾರ್ಯಕ್ಷಮತೆಯಿಂದ ಕೂಡಿರುತ್ತದೆ. ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ನಾಗರಿಕರು ತಿಳುವಳಿಕೆ ಹೊಂದಿರಬೇಕು. ಹೊಸದಾಗಿ ನೇಮಕಗೊಳ್ಳುವವರ ಯಶಸ್ವಿ ವೃತ್ತಿ ಜೀವನಕ್ಕಾಗಿ ಕರ್ಮಯೋಗಿ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ರಾಷ್ಟ ನಿರ್ಮಾಣದಲ್ಲಿನ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಸಚಿವರು ಕರೆ ನೀಡಿದರು. ಪಿಎಂ ಕಿಸಾನ್ ಯೋಜನೆಯಡಿ 11 ಕೋಟಿ ರೈತರು ಪ್ರಯೋಜನ ಪಡೆಯುತ್ತಿದ್ದಾರೆ. ಪೆರಂಬೂರಿನಲ್ಲಿ ನಿರ್ಮಿಸಲಾದ ರೈಲು ಬೋಗಿಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಪಾರದರ್ಶಕತೆ ಮತ್ತು ಗುಣಮಟ್ಟದ ಉತ್ಪಾದನೆಗೆ ಸರ್ಕಾರ ಆದ್ಯತೆ ನೀಡಿದೆ. ಮುಂಬೈ ಅಹಮದಾಬಾದ್ ಕಾರಿಡಾರ್ ಮತ್ತು ಚೆನ್ನೈ ಬೆಂಗಳೂರು ಮತ್ತು ಹೈದರಾಬಾದ್ ಅನ್ನು ಸಂಪರ್ಕಿಸುವ ಭವಿಷ್ಯದ ಕಾರಿಡಾರ್ಗಳಲ್ಲಿ ಬುಲೆಟ್ ರೈಲು ಸೇವೆಗಳನ್ನು ಪರಿಚಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತ ಸದೃಢ ಆರ್ಥಿಕ ಮೂಲಾಧಾರಗಳು ಮತ್ತು ರಫ್ತು ಬೆಳವಣಿಗೆಯನ್ನು ಕಾಣುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಪ್ರಿಲ್ನಲ್ಲಿ ದಾಖಲಾಗಿರುವ ರಫ್ತು ಬೆಳವಣಿಗೆ ಅಭಿವೃದ್ದಿ ವೇಗವು ಮೇ ತಿಂಗಳವರೆಗೂ ಮುಂದುವರೆದಿದ್ದು, ಇದು ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ. ಸ್ವಾವಲಂಬನೆ ಮತ್ತು ಜಗತ್ತಿನೊಂದಿಗೆ ಸಮಾನವಾಗಿ ತೊಡಗಿಸಿಕೊಳ್ಳುವತ್ತ ಸಾಗುತ್ತಿರುವ ಭಾರತದ ಪಯಣವು 9 ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಮತ್ತು ಪ್ರಧಾನಿಯವರ 5 ರಾಷ್ಟಗಳಿಗೆ ಯಶಸ್ವಿ ಭೇಟಿಯಲ್ಲಿ ಪ್ರತಿಫಲಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭವ್ಯ ಯೋಜನೆಯ ಮೂಲಕ ಸರ್ಕಾರ ಮತ್ತೊಂದು ಉದ್ಯಮ ಸ್ನೇಹಿ ಉಪಕ್ರಮವನ್ನು ಆರಂಭಿಸುತ್ತಿದ್ದು, ಇದರಡಿ ದೇಶಾದ್ಯಂತ 100 ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು ಎಂದರು. 33,600 ಕೋಟಿ ರೂಪಾಯಿಗೂ ಅಧಿಕ ಅನುದಾನದ ಭಾರತ ಔದ್ಯೋಗಿಕ ವಿಕಾಸ ಯೋಜನೆಯು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದೇ ಜುಲೈನಿಂದ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭವಾಗಲಿದೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರೊಂದಿಗೆ ಇಂದು ವರ್ಚುವಲ್ ಸಭೆ ನಡೆಸಿದ ನಂತರ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೋಲ್ಕತ್ತಾದಲ್ಲಿ ಈ ವಿಷಯ ಪ್ರಕಟಿಸಿದ್ದಾರೆ. ರಾಜ್ಯ ಆರೋಗ್ಯ ಯೋಜನೆಯಾದ ಸ್ವಾಸ್ಥ್ಯ ಸತಿ ಫಲಾನುಭವಿಗಳನ್ನು ಆಯುಷ್ಮಾನ್ ಭಾರತ್ ಯೋಜನೆಗೆ ಸೇರಿಸಲಾಗುವುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಮಂದಿರಕ್ಕೆ ಸಂಬಂಧಿಸಿದ ತಿಳುವಳಿಕೆ ಒಪ್ಪಂದಕ್ಕೆ ಜೂನ್ನಲ್ಲಿ ದೆಹಲಿಯಲ್ಲಿ ಸಹಿ ಹಾಕಲಾಗುವುದು. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು

0: ಈಗಿರುವ 117ರಿಂದ 469ಕ್ಕೆ ಹೆಚ್ಚಿಸುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಎಂದು ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಭಾರತೀಯ ವಾರ್ತಾ ಸೇವೆಯ ನಿವೃತ್ತ ಅಧಿಕಾರಿ ತ್ರಿಲೋಕಿನಾಥ್ ದೆಹಲಿಯಲ್ಲಿಂದು ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಕೆಲ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆಕಾಶವಾಣಿಯಲ್ಲಿ ಸುದ್ದಿ ಸಂಪಾದಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ತ್ರಿಲೋಕಿನಾಥ್ ಅವರು ಇದಕ್ಕೂ ಮೊದಲು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047ರ ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ದ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ದ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವೈಮಾಂತರಿಕ್ಷ ಮತ್ತು ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವಂತಹ ಬೆಂಗಳೂರು ವಲಯದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ದಿಮತ್ತೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು ಇದರಲ್ಲಿ ರಾಜ್ಯದಲ್ಲಿ ಪ್ರತ್ಯೇಕವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೆಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ದ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮೂಡಬೋಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದಂತಹ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆಯ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ದಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿದೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿಯೇ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ದ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ

0: ಈ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯ ಭೂಮಿ ಎಂದು ಬಣ್ಣಿಸಿದ್ದಾರೆ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290 ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವಂತಹ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ.
1: ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದವು. ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 250 ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ.
0: ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಣಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟ್ರಭವನದಲ್ಲಿ ಇದೇ 25ರಂದು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಕೆನಡಾ ದೇಶದ ಹೈಕಮಿಷನರ್ ಕ್ರೀಸ್ ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತಂತೆ ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರೀಸ್ ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ರಾಷ್ಟೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ರಾಜಿಯಾಗಬಹುದಾದಂತಹ ಅಪರಾಧಗಳ ಪ್ರಕರಣಗಳು, ಚೆಕ್ ಪ್ರಕರಣ, ಬ್ಯಾಂಕ್ ಪ್ರಕರಣ, ಮೋಟಾರು ವಾಹನ ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕೌಟುಂಬಿಕ ಪ್ರಕರಣಗಳು, ಸಿವಿಲ್ ಪ್ರಕರಣ ಹಾಗೂ ಇತರೆ ರಾಜಿಯಾಗಬಹುದಾದಂತಹ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಪರಿಹಾರ ಪಡೆದುಕೊಳ್ಳುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಕೆಜಿ ಶಾಂತಿ ಮನವಿ ಮಾಡಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು, ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೆಲೆ ಹಾಕಬೇಕು, ಸ್ಥಳೀಯ ಪ್ರಭೇದದ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು, ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದ ಶಿವಮೊಗ್ಗದ ಸಕ್ಕರೆಬೈಲು ಆನೆಬಿಡಾರಕ್ಕೆ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೊಡಗಿನ ದುಬಾರೆ ಆನೆಬಿಡಾರದಲ್ಲಿ ಸಾಕಾನೆಗಳ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವ ಅರಣ್ಯ ಸಚಿವರು ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ಕರೆಬೈಲು ಆನೆ ಬಿಡಾರವನ್ನು ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ ಹಂತ 1ಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂತಹ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು, ಕೇಂದ್ರ ಸರ್ಕಾರ ಶೇಕಡಾ 60 ಮತ್ತು ರಾಜ್ಯ ಸರ್ಕಾರ ಶೇಕಡಾ 40ರಷ್ಟು ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಹತಿಕುಣಿ, ಎಡ್ಡಳ್ಳಿ, ಬಂದಳ್ಳಿ, ದಸ್ತ್ರಾಬಾದ್, ಹೊನಗೇರ ಹಾಗೂ ಮುಂಡರಗಿ ಗ್ರಾಮಗಳ ಕೊನೆಯ ಭಾಗದ ರೈತರಿಗೆ ಸಮರ್ಪಕ ನೀರಾವರಿ

0: ಹೆಚ್ಚುವರಿ ಸೌಲಭ್ಯ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇಗುಲದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಎರಡು ಬಾರಿ ಇದು ಸೋರಿಕೆ ಆಗಿದೆ. ಇದನ್ನ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಬಹಳ ವಿವರವಾಗಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಒಂದು ಪರೀಕ್ಷಾ ವ್ಯವಸ್ಥೆ ನೀಟ್ ಇವಾಗ. ಇದು ಇಡೀ ದೇಶಾದ್ಯಂತ ಪ್ರಶ್ನೆ ಪ್ಲಸ್ ಕಮ್ ಉತ್ತರ ಪತ್ರಿಕೆಗಳನ್ನ ಏನು ಕಳಿಸೋದಿದೆ ಇದರಲ್ಲಿ ಪ್ರಿಂಟ್ ಆಗಿ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದ್ರಲ್ಲಿ ತೊಂದರೆ ಆಗ್ತದೆ. ಮುಂದಿನ ಸರ್ತಿ ನಾವು ಅದನ್ನ ಆನ್ಲೈನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 23-24 ಲಕ್ಷ ಜನ ಒಟ್ಟಿಗೆ ದೇಶದ ಇಷ್ಟೊಂದು ವಿಶಾಲವಾದ ದೇಶದಲ್ಲಿ ಮಾಡೋದು ಒಂದು ವರ್ಷದಲ್ಲಿ ಆಗಿಲ್ಲ. 10 ವರ್ಷ ಏನಾಗಿತ್ತು ಅವತ್ತಲೇ ಇದನ್ನ ಇಂಪ್ಲಿಮೆಂಟೇಷನ್ಗೆ ಆಲ್ರೆಡಿ ಪ್ರೊಸೆಸ್ ಅನ್ನ ನಡೆದಿದೆ. ಆದರೆ ಒಂದೇ ವರ್ಷದಲ್ಲಿ ಎಲ್ಲ ಮಾಡಲಿಕ್ಕಾಗಿಲ್ಲ. ಬರುವ ವರ್ಷದಲ್ಲಿ ಅದನ್ನು ಮಾಡ್ತಾರೆ. ಮತ್ತು ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದ್ರೆ ನೀಟು ಏನದು ಮೆಡಿಕಲ್ ಸೀಟ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು ಇದು ಒಂದ್ ಸರ್ತಿ ಪೋಸ್ಟ್ಪೋನ್ ಆದ್ರೆ ನಿಮ್ಗೆ ಸೀಟ ಸಿಗುದಿಲ್ಲ ಅಂತ ಯಾರು ಅಂದ್ಕೋಬಾರ್ದು. ಇನ್ನು ಮುಂದೆ ಪರೀಕ್ಷೆ ಆಗೇ ಆಗ್ತದೆ. ಏನೋ ಒಂದು ವ್ಯವಸ್ಥೆ ಒಳಗನೆ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾ ಹೇಳುದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೇನೆ ಪೋಸ್ಟ್ಪೋನ್ ಮಾಡಿದೀವಿ.
0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿತ್ತು. ಈ ಕಾರ್ಯಕ್ರಮವು ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಿತು. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20ಕ್ಕೂ ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಿದರು. ಆಕಾಶವಾಣಿ ಕಾರ್ಯಕ್ರಮಗಳ ಬಗ್ಗೆ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿ ಅಧಿಕಾರಿಗಳು ಮಾತನಾಡಿದರು. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
2: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
0: ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಕಳೆದ 18-22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮಿಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದಂಥ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದಂಥ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರದ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗಿಯಾಗಿದ್ದರು. ನೌಟೆಲ್ ಟ್ರಾನ್ಸ್ಮಿಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29-31ರವರೆಗೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನೋಗೋಯಾ ಏಷ್ಯನ್ ಗೇಮ್ಸ್ 2026ರ ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ. ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸ್ಪರ್ಧಿಗಳು ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ.
3: ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ ಏನಿದೆ, ನಮ್ಮ ಮಂಗಳೂರು ನಗರನ ಗ್ಲೋಬಲ್ ಮ್ಯಾಪ್ ಅಲ್ಲಿ, ಅದರಲ್ಲೂ ಸರ್ಫಿಂಗ್ ಮತ್ತೆ ಸ್ಪೋರ್ಟ್ಸ್ ಅನ್ನೋ ಒಂದು ಇದರಲ್ಲಿ ಬರಬೇಕಂದ್ರೆ ಮುಂಚೂಣಿಯಲ್ಲಿ ಇರೋದಕ್ಕೆ ಬಹಳಷ್ಟು ಒಂದು ಹೆಲ್ಪ್ ಆಗುತ್ತೆ. ಮಂಗಳೂರು ಜಿಲ್ಲೆ, ಅದರಲ್ಲೂ ಮಂಗಳೂರು ಕೋಸ್ಟ್ ಏನಿದೆ, ಸರ್ಫಿಂಗ್ ಮಾಡೋದಕ್ಕೆ ಬಹಳ ಒಂದು ಉತ್ತಮವಾದಂತಹ

0: ಪ್ರದೇಶ. ಮೇ 29 ರಿಂದ 31 ಮೂರು ದಿನಗಳ ಏನು ಸರ್ಫಿಂಗ್ ಕಾಂಪಿಟೇಷನ್ ಇದೆ. ಇದರಲ್ಲಿ ನಮ್ಮ ಕನ್ಸಿಕ್ಯೂಟಿವ್ ಆಗಿ ಇಲ್ಲಿ NMP ಅವರು 3ನೇ ವರ್ಷ ಮಾಡಿರುವಂತದ್ದು, ಮತ್ತೆ ಕರ್ನಾಟಕ ಸರ್ಕಾರ 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತದ್ದು. ಅದು ಅಂದರೆ ಇದು ಇನ್ನೊಂದು ಯಾಕೆ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ, ನಮ್ಮ 2026ರ ಐಜಿ ನಗೋಯ ಏಷ್ಯನ್ ಗೇಮ್ಸ್ ಅಲ್ಲಿ ಈ ಒಂದು ಪಾರ್ಟಿಸಿಪೇಷನ್ ನ ಪಾಯಿಂಟ್ಸ್ ವಿನ್ನರ್ಸ್ ಆದ್ರೂ ಆಗಿರ್ಬೋದು, ಮತ್ತೆ ಅವರು ಬಂದಿರುವಂತಹ ಪಾಯಿಂಟ್ಸ್ ಆಧಾರದ ಮೇಲೆ ಅಲ್ಲೂ ಕೂಡ ಅವರಿಗೆ ಪಾಯಿಂಟ್ಸ್ ನ ಶೇಖರಣೆ ಆಗಿ ಐಜಿ ನಗೋಯ ಏಷ್ಯನ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಸಿಗುವಂತ ಒಂದು ಪಾಯಿಂಟ್ಸ್ ಆಧಾರದ ಮೇಲೆ ಇಲ್ಲೂ ಕೂಡ ಸಿಗುತ್ತೆ.
1: ನಿಮ್ಹಾನ್ಸ್ನ ಎನ್ಸ್ಟ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023ರಲ್ಲಿ ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟ್ರೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈಫ್ಲೈನ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
2: ಆಕಾಶವಾಣಿ ಕಾರವಾರ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೇಡಿಯೋ ಸ್ಪಂದನ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ.

ನಮ್ಮೆಲ್ಲ ಕೇಳುಗರಿಗೆ ರೇಡಿಯೋ ಸ್ಪಂದನ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರುವುದು ನಾನು ದೀಪಾ ಪೆಡ್ನೇಕರ್. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮದ ಬಗ್ಗೆ ಕೇಳುಗರು ತಮ್ಮ ಅನುಭವವನ್ನು ಸಂದೇಶದ ಮುಖಾಂತರ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಸಂದೇಶವನ್ನು ಕಳುಹಿಸಲು ಮೊಬೈಲ್ ಸಂಖ್ಯೆ 9480249740. ಈ ಮೊಬೈಲ್ ಸಂಖ್ಯೆಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ತಾವು ಕೇಳಿದಂತಹ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು.

ನಮ್ಮ ಕಾರ್ಯಕ್ರಮದ ಮೊದಲ ಸಂದೇಶ. ಕಾರವಾರ ಆಕಾಶವಾಣಿ ಕೇಂದ್ರದ ಸಂಜೆಯ ಪ್ರಸಾರದ ನಿರೂಪಕರಿಗೆ ಶುಭ ಸಂಜೆ, ನಮಸ್ಕಾರ. ಈ ವಾರದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಗಳಲ್ಲಿ ಸಂದೇಶ

ಸಂಗಮದ ವಿಷಯ ಅಪ್ಪನೊಡನೆ ಒಂದು ಹೆಜ್ಜೆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಕೇಳುಗರ ಅಭಿಪ್ರಾಯ ಚೆನ್ನಾಗಿ ಮೂಡಿಬಂದಿದೆ. ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮ ಮೊದಲ ಅಂತ್ಯಾಕ್ಷರಿಯಿಂದ ಆರಂಭವಾಗಿದ್ದು ಈಗ ಗೀತೆಯೊಂದಿಗೆ ಪ್ರಶ್ನೆ ಆಗಿ ವರ್ಷಗಳೇ ಕಳೆದಿವೆ. ಇದನ್ನು ಸ್ವಲ್ಪ ಬದಲಾವಣೆ ಮಾಡಿ ಕರೆಗೊಂದು ಗೀತೆ ಅಥವಾ ಒಗಟು ಬಿಡಿಸಿ ಕಾರ್ಯಕ್ರಮ ಮಾಡಿದರೆ ಚೆನ್ನಾಗಿರುತ್ತದೆ ಎಂಬುದು ನನ್ನ ಅಭಿಪ್ರಾಯ ಅಂತ ಹೊನ್ನಾವರದಿಂದ ಬೋಳನ್ಮಕ್ಕಿ ಗಜಾನನ್ ಭಟ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇವರು ಹೇಳ್ತಾ ಇದ್ದಾರೆ,

ಮಾಡಿದರೆ ಒಳ್ಳೆಯದು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವರು ಹೇಳ್ತಾ ಇದ್ದಾರೆ, ಯಕ್ಷೋತ್ತಮರ ಕಾಳಗ ಯಕ್ಷಗಾನ ತಾಳಮದ್ದಲೇ ತುಂಬ ಚೆನ್ನಾಗಿತ್ತು. ನಡೆಸಿಕೊಟ್ಟ ಯಕ್ಷಕೂಟ ಮಹಿಳಾ ವೇದಿಕೆ ಮಂಗಲ್ಪಾಡಿ ಸದಸ್ಯರಿಗೆ ಧನ್ಯವಾದಗಳು ಅಂತ ಬೋಳನ್ಮಕ್ಕಿಯಿಂದ, ಹೊನ್ನಾವರ ಬೋಳನ್ಮಕ್ಕಿಯಿಂದ ಗಜಾನನ್ ಭಟ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ಗಜಾನನ್ ಅವರೇ.

ಹಾಗೆ ಇನ್ನೊಂದು ಸಂದೇಶ. ನಮಸ್ಕಾರ, ದಿನಾಂಕ 22/5/2026 ಶುಕ್ರವಾರ ಸಂಜೆ 5 ಗಂಟೆಯಿಂದ ಪ್ರಸಾರವಾದ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸರಿ ಉತ್ತರ ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿಷಯವನ್ನು ವಿಸ್ತಾರವಾಗಿ ವಿವರಿಸುತ್ತೀರಿ. ಉಪಯುಕ್ತ ಮಾಹಿತಿ ಕೊಡುತ್ತಿರುವ ಉತ್ತಮ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸಿಕೊಟ್ಟಂತಹ ಸಂಧ್ಯಾ ಹಾಗೂ ಗೀತಾ ಪಾಲೇಕರ್ ಅವರಿಗೆ ಧನ್ಯವಾದಗಳು, ಹಾಗೂ ಕಾರವಾರ ಆಕಾಶವಾಣಿಗೂ ತುಂಬ ಧನ್ಯವಾದಗಳು ಅಂತ ಉಡುಪಿಯಿಂದ ಬಂಟದಕಲ್ಲು ಸದಾನಂದ ನಾಯಕ್ ಬಂಟದಕಲ್ಲು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇವರು ಹೇಳ್ತಾ ಇದ್ದಾರೆ, ಇಂದು ಸಂಜೆ 5 ಗಂಟೆಯಿಂದ ಪ್ರಸಾರವಾದ ಯಕ್ಷಲಹರಿ ಯಕ್ಷೋತ್ತಮರ ಕಾಳಗ ಯಕ್ಷಗಾನ ತಾಳಮದ್ದಲೇ ನಡೆಸಿಕೊಟ್ಟವರು ಯಕ್ಷಕೂಟ ಮಹಿಳಾ ವೇದಿಕೆ ಮಂಗಲ್ಪಾಡಿ ಇಲ್ಲಿನ ಸದಸ್ಯರು. ಯಕ್ಷಗಾನ ತಾಳಮದ್ದಲೇ ತುಂಬ ಚೆನ್ನಾಗಿತ್ತು. ಧ್ರುವ ಚರಿತ್ರೆಯ ಕೊನೆಯ ಭಾಗ, ಈ ಕಥೆ ನಾನು ಇಷ್ಟರವರೆಗೆ ಕೇಳಿರಲಿಲ್ಲ. ಭಾಗವತರಾದ ಶ್ರೀಮತಿ ಭವ್ಯಶ್ರೀ ಮಂಡಕ್ ಕೋಲು ಇವರ ಹಾಡುಗಾರಿಕೆಯು ಚೆನ್ನಾಗಿತ್ತು. ಚಂದದ ಯಕ್ಷಗಾನ ತಾಳಮದ್ದಲೆ ಪ್ರಸಾರ ಮಾಡಿದ ಕಾರವಾರ ಆಕಾಶವಾಣಿಗೆ ತುಂಬ ಧನ್ಯವಾದಗಳು ಅಂತ ಉಡುಪಿಯಿಂದ ಸದಾನಂದ ನಾಯಕ್ ಬಂಟದಕಲ್ಲು ಸಂದೇಶವನ್ನು ಕಳಿಸಿದ್ದಾರೆ. ಇವರಿಗೂ ಕೂಡ ಧನ್ಯವಾದಗಳು.

ಕೇಳುಗರೆ, ಕಾರವಾರ ಆಕಾಶವಾಣಿಯು ಅನೇಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಇದೆ. ಹಾಗೆ ಎಸ್ಎಂಎಸ್ ಬೇಸ್ಡ್ ಕಾರ್ಯಕ್ರಮಗಳಾದ ಸಂದೇಶ ಸಂಗಮ, ರೇಡಿಯೋ ಸ್ಪಂದನ, ಹಾಗೆ ಗೀತೆಗೊಂದು ಪ್ರಶ್ನೆ, ಹಾಡಿಗೊಂದು ಗೀತೆ, ನೇರ ಫೋನಿನ ಕಾರ್ಯಕ್ರಮಗಳು, ಹಾಗೆ ಒಳ್ಳೆಯ ಕಲಾವಿದರೊಂದಿಗೆ ಕೃಷಿಕರೊಂದಿಗೆ ನಡೆಸಿದಂಥ ಸಂವಾದಗಳು, ಸಂದರ್ಶನಗಳು ಕೂಡ ಪ್ರಸಾರವಾಗ್ತಾ ಇವೆ. ಹಾಗೆ ಗಣೇಶ್ ಆಚಾರ್ಯ, ಡಿಸಿ ಗಣೇಶ್ ಆಚಾರ್ಯ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಜಾರ್ಕಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, 19ರ ಮಂಗಳವಾರ ಸಂಜೆ ಪ್ರಸಾರವಾದಂಥ ಅಪ್ಪನ ಜೊತೆ ಒಂದು ಹೆಜ್ಜೆ ಸಂದೇಶ ಸಂಗಮ ಕಾರ್ಯಕ್ರಮ ಸೂಪರ್ ಆಗಿತ್ತು. ನನ್ನ ಬರಹ ಪೂರ್ಣ ವಾಕ್ಯಪೂರ್ಣವಾಗಿತ್ತಾ ಇಲ್ವಾ ನ ಅರಿಯೇ, ಭಾವನೆ ತುಂಬಿ ಬರಹಕ್ಕೆ ಧ್ವನಿಯಾದರೂ ಕಾರ್ಯಕ್ರಮ ಆಲಿಸಿ ತುಂಬ ಖುಷಿಯಾಯಿತು ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಇವರು ಹೇಳ್ತಾ ಇದ್ದಾರೆ, ಅಪ್ಪನಿಗೆ ಮಗಳು, ಮಗಳಿಗೆ ಅಪ್ಪನೇ ತುಂಬ ಇಷ್ಟವಂತೆ, ಆದರೆ ಈ ದಿನ ಪುರುಷರ ಸಂಖ್ಯೆಯೇ ಜಾಸ್ತಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಂದು ಸಂಜೆ 5 ಗಂಟೆಯಿಂದ ಪ್ರಸಾರವಾದಂಥ ಯಕ್ಷಲಹರಿ ಕಾರ್ಯಕ್ರಮದಲ್ಲಿ ಯಕ್ಷೋತ್ತಮರ ಕಾಳಗ ಯಕ್ಷಗಾನ ತಾಳಮದ್ದಲೆ ನಡೆಸಿಕೊಟ್ಟವರು ಯಕ್ಷಕೂಟ ವೇದಿಕೆ ಮಹಿಳಾ ವೇದಿಕೆ ಮಂಗಲ್ಪಾಡಿ ಇಲ್ಲಿನ ಸದಸ್ಯರು. ಯಕ್ಷಗಾನ ತಾಳಮದ್ದಲೆ ಚೆನ್ನಾಗಿತ್ತು. ಧ್ರುವ ಚರಿತ್ರೆಯ ಕೊನೆಯ ಭಾಗವತರಾದ ಶ್ರೀಮತಿ ಭವ್ಯಶ್ರೀ ಮಂಡೆಕೋಲು ರವರ ಚಂದದ ಭಾಗವತಿಕೆ ಚೆನ್ನಾಗಿತ್ತು. ಚಂದದ ಯಕ್ಷಗಾನ ತಾಳಮದಲ್ಲೇ ಪ್ರಸಾರ ಮಾಡಿದ ಕಾರವಾರ ಆಕಾಶವಾಣಿಗೆ ತುಂಬ ಧನ್ಯವಾದಗಳು ಅಂತ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಜಾರ್ಕಳದಿಂದ ಡಿಸಿ ಗಣೇಶ್ ಆಚಾರ್ಯ ಜಾರ್ಕಳ ಇವರು ಸಂದೇಶವನ್ನು ಕಳಿಸಿದ್ದಾರೆ.

ಹಾಗೆ ಇನ್ನೊಂದು ಸಂದೇಶ. ನಮಸ್ಕಾರಗಳು ಎಲ್ಲರಿಗೂ, ಹಾಗೆ ನೆಚ್ಚಿನ ಆಕಾಶವಾಣಿ ಮತ್ತು ಸಿಬ್ಬಂದಿಗೆ ಶುಭ ಸಂಜೆಯರಿ ಅಂತ ಹೇಳ್ತಾ ಇದ್ದಾರೆ. ಕಾರವಾರ ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳನ್ನು ಸಮಯ ಮಾಡಿಕೊಂಡು ಕೇಳ್ತಾ ಇರ್ತೇವೆ, ಬಹಳ ಚಲೋ ಮುಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಾಡಿಗೊಂದು ಗೀತೆ, ಸಂದೇಶ ಸಂಗಮ, ಗೀತೆಗೊಂದು ಪ್ರಶ್ನೆ, ಯಕ್ಷಗಾನ, ಮಹಿಳಾ ರಂಗ, ಭಾವಗೀತೆಗಳು, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಇನ್ನೂ ಹಲವಾರು ಕಾರ್ಯಕ್ರಮ, ಅದ್ಭುತ, ಹೀಗೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ನಮ್ಮ ಆಕಾಶವಾಣಿ. ಆಕಾಶವಾಣಿ ರೇಡಿಯೋ ಕೇಳುಗ ಅಭಿಮಾನಿಗಳು ಕಿಷ್ಕಿಂಧಾ ನಗರದಿಂದ ಗಂಗಾವತಿ ಈರಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಈರಣ್ಣ ಅವರಿಗೆ ಧನ್ಯವಾದಗಳು.

ಹಾಗೆ ಸುಬಾನ್ ಕೋರಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ಇವರು ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದು ಸಂಜೆ ಸಾಯಂಕಾಲ 5 ಗಂಟೆಗೆ ಪ್ರಸಾರವಾದ ಯಕ್ಷಗಾನ ತಾಳಮದ್ದಲೆ ತುಂಬ ಇಷ್ಟ ಆಯಿತು ಅಂತ ಇವರು ಹೇಳ್ತಾ ಇದ್ದಾರೆ. ಸುಬಾನ್ ಕೋರಿಯವರಿಗೂ ಧನ್ಯವಾದಗಳು.

ಹೀಗೆ ನಮ್ಮ ನಿಲಯದ ಎಲ್ಲ ಕಾರ್ಯಕ್ರಮವನ್ನು ಕೇಳಿ ತಮ್ಮ ಅನುಭವವನ್ನು ಪ್ರತಿ ಶನಿವಾರ 8 ಗಂಟೆಗೆ ರೇಡಿಯೋ ಸ್ಪಂದನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.

ಇದುವರೆಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನ ಪ್ರಸಾರವಾಯಿತು.

0: ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 81ನೇ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ ಭಟ್.
2: ಸುಬಾಹು ಮಹಾರಾಜನ ವಕ್ಷಸ್ಥಳವನ್ನೇ ಗುರಿಗೊಂಡು ಆಂಜನೇಯನು ತನ್ನ ಕಾಲುಗಳಿಂದ ಬಲವಾಗಿ ಜಾಡಿಸಿ ಒದ್ದು ಬಿಟ್ಟಿದ್ದಾನೆ. ಸುಬಾಹು ಮಹಾರಾಜ ಶಕ್ತಿಗುಂದಿ ನೆಲದ ಮೇಲೆ ಮೂರ್ಛಾಗತನಾಗಿ ಬಿದ್ದಿದ್ದಾನೆ. ಅರಸನು ಬಿದ್ದಾವಾಗ ಸೇನೆಯೆಲ್ಲ ಗಲಿಬಿಲಿಗೊಂಡು ಗಜಬಜವಾಗಿ ತಮ್ಮ ಅರಸನ ರಕ್ಷಣೆಯನ್ನು ಮಾಡಬೇಕಾದ ಅವನಿಗೆ ಉಪಚರಿಸಬೇಕಾದ್ದು ಮುಖ್ಯ ಉದ್ದೇಶ, ಅದು ಈಗ ನಾವು ಮಾಡಬೇಕಾದಂತಹ ಚರಮಲಕ್ಷ್ಯ ಎನ್ನುವ ಹಾಗೆ ಎಲ್ಲರೂ ಬಂದು ಮಹಾರಾಜ ಸುಬಾಹುವನ್ನು ಉಪಚರಿಸ್ತಾ ಇದ್ದಾರೆ.

ತನ್ನ ಮಡದಲ್ಲಿ ಹೇಳ್ತಾನೆ, ಓ ನನ್ನ ಪ್ರಾಣೇಶ್ವರಿ. ಹೀಗಾದಾಗ ಮಾರುತಿಯ ಒದೆತಕ್ಕೆ ಶಕ್ತಿಗುಂದಿ ಮೂರ್ಛಾಗತನಾಗಿ ಅಥವಾ ನಿದ್ದೆ ಹೋದಂತಹ ಸ್ಥಿತಿಯಲ್ಲಿ ಸುಬಾಹು ಮಹಾರಾಜನಿದ್ದಾನೆ. ಆದರೆ ಅವನಿಗೆ ಕನಸಿನಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನೇ ಮುಂದೆ ಬಂದ ಹಾಗೆ ಅಥವಾ ಶ್ರೀರಾಮನೇ ಪ್ರತ್ಯಕ್ಷನಾದ ಹಾಗೆ ಕಾಣುತ್ತದೆ. ಎರಡು ಕಣ್ಣುಗಳನ್ನು ಬಿಟ್ಟು ರಾಮನ ದಿವ್ಯವಾದಂತಹ

0: ಅಜನೈಯಂಗೆ ಮೇಲಕ್ಕೆ ಅಜನ ಮುಂಬಗಂಗೆ ಮೇಲಕ್ಕೆ.
1: ಶ್ರೀರಾಮನ ದಿವ್ಯ ಮೂರ್ತಿಯನ್ನು ಕನಸಿನಲ್ಲಿ ಕಂಡಂತಹ ಮಹಾರಾಜ ಅತ್ಯಂತ ನಿರ್ಮಲವಾದಂತಹ ಭಕ್ತಿಭಾವದಿಂದ ಲೋಕದೊಡೆಯನಿಗೆ ಜಯವಾಗಲಿ, ನಿತ್ಯ ಸುಖದ ಪುರುಷಾಕಾರನಿಗೆ ಜಯವಾಗಲಿ, ಮಹಾಲಕ್ಷ್ಮಿಯ ಅರಸನಿಗೆ ಜಯವಾಗಲಿ, ಬ್ರಹ್ಮನ ತಂದೆಗೆ ಒಳಿತಾಗಲಿ, ಶ್ರೀಹರಿಯ ಮಗ ಬ್ರಹ್ಮ ಎನ್ನುವಂತಹ ಒಂದು ಮಾತುಂಟು, ಅದರ ಜೊತೆಗೆ ಬ್ರಹ್ಮನ ಮೊಮ್ಮಗನಿಗೆ ಮೇಲ್ಮೈ ಉಂಟಾಗಲಿ ಅಂತ ಹೇಳ್ತಾರೆ. ಇದಕ್ಕೊಂದು ವಿವರಣೆಯನ್ನು ಕೊಡಬೇಕಾದಂತಹ ಅವಶ್ಯಕತೆ ಇದೆ. ಒಂದು ರೀತಿಯಲ್ಲಿ ಆ ಬ್ರಹ್ಮನ ಪುತ್ರನಿದ್ದಾನೆ ಕಶ್ಯಪ, ಆ ಕಶ್ಯಪ ಋಷಿಗೆ ಮಗನಾಗಿ ವಾಮನನಾಗಿ ಹುಟ್ಟಿರ್ತಾನೆ ಮಹಾವಿಷ್ಣು, ಆ ಅರ್ಥದಲ್ಲಿ ಬ್ರಹ್ಮನ ಮೊಮ್ಮಗ ಅಂತ ಹೇಳಬಹುದು. ಅಲ್ಲದೆ ಇದ್ರೆ ದಶರಥ ಚಕ್ರವರ್ತಿಯ ತಂದೆ ಹೆಸರು ಅಜ ಅಂತ, ಅಜಕುಮಾರ ಕುಮಾರ ಅಂತ ಹೇಳ್ತಾರೆ ರಾಮಚಂದ್ರನನ್ನು. ಆ ದೃಷ್ಟಿಯಿಂದ ನೋಡಿದ್ರು ಅಜಯ ಎನ್ನುವಂತಹ ನಾಮಾಂಕಿತನಾದಂತಹ ವ್ಯಕ್ತಿ ಮೊಮ್ಮಗನಿದ್ದಾನೆ ರಾಮಚಂದ್ರ ಎಂಬಂತಹ ಅರ್ಥವನ್ನು ಕಲ್ಪಿಸಿಕೊಳ್ಳುವುದಕ್ಕಾಗ್ತದೆ. ಅಂತೂ ಭಕ್ತಿ ಭಾವದಿಂದ ಹೃದಯ ತುಂಬಿದಂತಹ ನುಡಿಗಳಿಂದ ಜಯವಾಗಲಿ ಜಯವಾಗಲಿ, ಬ್ರಹ್ಮದೇವನ ಮೊಮ್ಮಗನಿಗೆ ಮೇಲ್ಮೈ ಉಂಟಾಗಲಿ ಅಂತ

ದೇವೋತ್ತಮನು ನೀನೇ, ಸಕಲ ಪೃಥ್ವಿಯನ್ನು ಕಾಯುವಂತಹ ಪಾಲನಾಕರ್ತವಾದಂತಹ ದೇವರು ನೀನಿದ್ದೀಯ. ಮಾಯಗಾರನಲ್ವೇ ನೀನು. ನಿನ್ನ ಮಾಯೆಗೆ ಒಳಗಾಗಿ, ಲೋಕದ ಅಜ್ಞಾನದ ಮಾಯೆಗೆ ಒಳಗಾಗಿ ಹೀಗೊಂದು ಕೆಟ್ಟ ಕೆಲಸವನ್ನು ನಾನು ಮಾಡಿಬಿಟ್ಟೆ. ತಾನು ಕುದುರೆಯನ್ನು ಬಂಧಿಸಿದ್ದು, ಶತ್ರುಗಳನ್ನು ಎದುರಿಸಿದ್ದು ತಪ್ಪಾಯಿತು ಎನ್ನುವಂತಹ ದೃಷ್ಟಿಯಲ್ಲಿ ದೇವರ ಮುಂದೆ ಬೇಡಿಕೊಳ್ತಾ ಇದ್ದಾನೆ. ಹಾಗೆ ಅಂತ ಅದಕ್ಕೊಂದು ಕಾರಣವನ್ನು ಹೇಳ್ತಾ ಇದ್ದಾನೆ ಅವನು. ಸ್ವಾಮೀ,

ದೇವ್ರೇ ದೇವ್ರೇ ನನ್ನಿಂದ ತಪ್ಪಾಗಿ ಹೋಯಿತು, ಅದಕ್ಕೆ ಕಾರಣವೂ ನನಗೆ ಅರ್ಥವಾಗ್ತಾ ಇದೆ, ನೆನಪಾಗ್ತಾ ಇದೆ. ಅನ್ನು ಮುನಿಯಲ್ಲಿ ನಿನ್ನನ್ನು ನಿಂದಿಸಿದೆ ಸ್ವಾಮಿ ನಾನು. ನಿನ್ನ ಎದುರಲ್ಲಿ ನನಗೆ ಯಾವ ಛಲ, ನಿನ್ನ ಎದುರಲ್ಲಿ ನನ್ನ ಯಾವ ಅಹಂಕಾರ, ನಿನ್ನ ಎದುರಲ್ಲಿ ನನ್ನ ಯಾವ ಅರಸುತನ? ವ್ಯರ್ಥವಾಗಿ ಹೋರಾಡಿದೆ ಸ್ವಾಮಿ. ತಪ್ಪೊಪ್ಪುಗಳನ್ನು ನಿನ್ನಲ್ಲಿ ಒತ್ತ ಇಡ್ತೇನೆ. ನಾನು ಮಾಡಿದಂತಹ ಸರ್ವಾಪರಾಧ ಇದ್ರೂ ಕೂಡ ಅದನ್ನು ನಿನ್ನಲ್ಲಿ ಒತ್ತ ಇಡ್ತೇನೆ. ನಿಷ್ಕರ್ಷೆ ಮಾಡಬೇಕಾದವು ನೀನು ಎಂದು ಹೇಳುತ್ತಾ ಒಂದು ರೀತಿಯಲ್ಲಿ ಕನಸಿನಲ್ಲಿ ಕನಬರಿಸುತ್ತಾ ಇದ್ದ ಹಾಗೆ ಮಹಾರಾಜನು ಮೈಮರೆತಿದ್ದಾನೆ.

0: ಕನವರಿಸುತ್ತಾ ಕನವರಿಸುತ್ತಾ ಮತ್ತೆ ಚೇತರಿಸಿ ಎಚ್ಚರಗೊಂಡಂತಹ ಸುಬಾಹು ಮಹಾರಾಜ ಎದ್ದು ನಿಂತು ಸೋದರನನ್ನು ಮಗನನ್ನು ಚಿತ್ರನನ್ನು ಸುಕೇತುವನ್ನು ಕರೆದು ಯುದ್ಧದಿಂದ ಕೈ ತೆಗೆಯಿರಿ, ಅರ್ಥಾತ್ ಯುದ್ಧವನ್ನು ನಿಲ್ಲಿಸಿ ಎಂಬ ಹಾಗೆ ಆಜ್ಞಾಪಿಸುತ್ತಾನೆ. ಹಾಗೆ ಮುಂದುವರಿದು ಶತ್ರುಘ್ನನಿಗೂ ಹಾಗೂ ಅಣುವನಾದಂತಹ ಹನುಮಂತನಿಗೂ ಕೈ ಮುಗಿದು ಬೇಡಿಕೊಳ್ತಾ ಇದ್ದಾನೆ, ನಿಮ್ಮಿಂದಾಗಿ ನಾನು ಪಾವನ್ನಾದೆ. ರಾಮನ ಯಜ್ಞಾಶ್ವದ ಆಗಮನದಿಂದ, ಆ ಒಂದು ನೆವದಿಂದ ನನ್ನ ನಾಡು ಬೀಡು ಪಾವನವಾಗಿ ಹೋಯಿತು. ನನ್ನ ಸಂಪೂರ್ಣ ಬಳಗವು ಮೇಲ್ಮೆಯನ್ನು ಪಡೆಯಿತು. ಶ್ರೀರಾಮನನ್ನು ಕಣ್ಣ ಮೇಲೆ, ಅವನ ದಿವ್ಯ ದರ್ಶನವಾದ ಮೇಲೆ ಯಾವುದು ಟೊಳ್ಳಾದೀತು, ಯಾವುದು ಜಳ್ಳಾದೀತು. ರಾಮಭಕ್ತರಿಗೆ ದೊರೆದೇ ಇದ್ದದ್ದು ಪ್ರಪಂಚದಲ್ಲಿ ಏನಾದರೂ ಇದೆಯೇ ಅಂತ ಮತ್ತೆ ಮತ್ತೆ ಹೇಳಿಕೊಳ್ತಾನೆ.
1: ಇದೆ ಮಖತುರಂಗಂ,
0: ಇದೋ ನಿಮ್ಮ ಯಜ್ಞಾಶ್ವ.
1: ಇದೆ ಚತುರಂಗ ಸೇನೆ,
0: ಇದೋ ನನ್ನದಾದಂತ ಬೃಹತ್ ಚತುರಂಗ ಸೇನೆ.
1: ಇದೆ ಭಂಡಾರಂ,
0: ಇದೋ ನನ್ನ ಸರ್ವ ಭಂಡಾರ.
1: ಇದೆ ರಾಜ್ಯಂ,
0: ನನ್ನ ಸರ್ವ ರಾಜ್ಯವನ್ನು ನಿಮಗೆ ಒಪ್ಪಿಸ್ತಾ

ಚತುರಂಗ ಸೇನೆಯೋ ಭಂಡಾರವೋ ರಾಜ್ಯವೋ ಈ ಹತ್ತು ಹಲವುಗಳಿಂದ ಏನಾಗುವುದಕ್ಕಿದೆ? ಅಷ್ಟು ಮಾತ್ರವಲ್ಲ, ಈ ಹತ್ತು ಹಲವು ಮಾತುಗಳನ್ನು ನಾನು ಆಡಬೇಕಾದ ಅವಶ್ಯಕತೆ ಇದೆಯೇ? ಇಲ್ಲ. ಇದೋ ಇದೋ ನನ್ನ ಸರ್ವಸ್ವವನ್ನೂ ನಿಮಗೆ ಅರ್ಪಿಸಿದ್ದೇನೆ. ನನಗೆ ಬೇಕಾದ್ದೇನು? ನಿಮ್ಮ ಅಡಿಗಳ ದಿವ್ಯಾನುಗ್ರಹವೊಂದನ್ನು ಮಾತ್ರ ನಾನು ಬೇಡ್ತಾ ಇದ್ದೇನೆ ಅಂತ ಮತ್ತೆ ಮತ್ತೆ ಹೇಳುತ್ತಾ ಎರಡೂ ಕೈಗಳನ್ನು ಜೋಡಿಸಿ ನತಮಸ್ತಕನಾಗಿ ಶತ್ರುಘ್ನನ ಪಾದ ಮೂಲಕ್ಕೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ಸುಬಾಹು ಮಹಾರಾಜ.

ಈ ಬಗೆಯಿಂದ ಪಾದಮೂಲದಲ್ಲಿ ನತಮಸ್ತಕನಾಗಿ ಬೇಡುವಂತಹ ರಾಜನನ್ನು ಕರುಣಾದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಶತ್ರುಘ್ನ. ಎರಡು ಕೈಗಳಿಂದ ಅರಸನನ್ನು ಮೇಲಕ್ಕೆತ್ತಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ತನ್ನ ಅರ್ಧಾಸನದಲ್ಲಿ ಕುಳ್ಳಿರಿಸಿದ್ದಾನೆ. ಮತ್ತೆ ಹೇಳ್ತಾನೆ, ಮಹಾರಾಜ ನೀನು ಮಾನ್ಯನಿದ್ದೀ, ಯಾಕೆ ಮನಸ್ಸಲ್ಲಿ ಬೇಸರವನ್ನು ತಾಳ್ತಾ ಇದ್ದೀ? ನೀನು ಮಾನ್ಯನೇ ಇದ್ದೀಯ. ನಮಗೂ ನಿಮಗೂ ಈ ಆದಂತಹ ಯುದ್ಧ ಪ್ರಾಯಶಃ ನಿನ್ನ ಅನುಗ್ರಹಕ್ಕೋಸ್ಕರವಾಗಿ ರಾಮಚಂದ್ರ ಯೋಚಿಸಿ ಕಳುಹಿಸಿದ ಹಾಗುಂಟಪ್ಪ ಎಂಬುದಾಗಿ ಸಮಾಧಾನ ಪಡಿಸಿ ಅವನ ಮೇಲೆ ಪ್ರೀತಿಯನ್ನು ತೋರಿಸಿ ಪಾಲಿಸಿ ಕಪ್ಪವನ್ನು ಕಾಣಿಕೆಯನ್ನು ಹಾಗೆ ಅವನಿಂದ ಬಂಧಿಸಲ್ಪಟ್ಟಂತಹ ತಮ್ಮ ಯಜ್ಞಾಶ್ವ ಯಾವುದಿದೆಯೋ ಆ ಮಖ ತುರಗವನ್ನು ಪಡೆದುಕೊಂಡು ಮುಂದಕ್ಕೆ ಹೊರಡ್ತಾನೆ. ಆವಾಗ

0: ಧನ್ಯತಾ ಭಾವವನ್ನು ಹೊಂದಿದಂತಹ ಸುಬಾಹು ತನ್ನ ಹಿರಿಯ ಪುತ್ರ ಅಂತ ದಮನನಿಗೆ ಪಟ್ಟಕಟ್ಟಿ ತಾನು ತನ್ನ ಸೇನಾ ಸಮೇತನಾಗಿ ಕಪ್ಪ ಕಾಣಿಕೆಗಳ ಸಹಿತ ಶತ್ರುಘ್ನನಿಗೆ ಬೆಂಬಲವಾಗಿ ಆ ಅಯೋಧ್ಯೆಯ ಮಹಾಸೇನೆ ಇದೆಯೋ ಅದರೊಂದಿಗೆ ಸೇರಿಕೊಂಡು ಮುಂದಿನ ಪಯಣವನ್ನು ಶತ್ರುಘ್ನ ಜೊತೆಯಲ್ಲಿ ಬೆಳೆಸ್ತಾನೆ ಎಂಬಲ್ಲಿಗೆ ಶ್ರೀರಾಮಾಶ್ವಮೇಧ ಎನ್ನುವ ಕಥಾನಕದ ಸುಬಾಹು ಯುದ್ಧ ಎನ್ನುವಂತಹ 11ನೇ ಅಧ್ಯಾಯ ಸಂಪೂರ್ಣವಾಯಿತು.
1: ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ ಭಟ್,
2: ಡಾಕ್ಟರ್ ವಸಂತಕುಮಾರ್ ಪೆರ್ಲ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿ

ಶರಭೇಂದ್ರ ಸ್ವಾಮಿ. ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಇವುಗಳ ಸ್ವರದಲ್ಲಿ ಅಂಬರೀಷ ಚಿತ್ರದ ಗೀತೆಯನ್ನ ಕೇಳಿದಿರಿ. ಈ ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಇದೀಗ ಉದಿತ್ ನಾರಾಯಣ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ ಕೇಳಿ ಕುಟುಂಬ ಚಿತ್ರದ ಗೀತೆ. ಗೀತರಚನೆ ಕವಿರಾಜ್, ಸಂಗೀತ ಗುರುಕಿರಣ್.

ಚಿತ್ರಗೀತೆಗಳನ್ನ ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 8:45 ಇನ್ನು ಮುಂದೆ ಮೊದಲಿಗೆ ಹಿಂದಿ ಹಾಗೂ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು. ಸಮಯ 9:15. ರೋಹಿಣಿ ಮೋಹನ್ ಅವರು ಹಾಡಿರುವ ಭಾವಗೀತೆಗಳು, ಕುವೆಂಪು ಅವರ ರಚನೆಗಳನ್ನು.

ಆಕಾಶವಾಣಿ ಕಾರವಾರ. ಹಿಂದಿ ಚಿತ್ರಗೀತೆಗಳು. ಜೋಜೀತಾ ವಹಿ ಸಿಕಂದರ್ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಮ್. ಗೀತರಚನೆ ಮಜ್ರು ಸುಲ್ತಾನ್ಪುರಿ, ಸಂಗೀತ ಮನ್ಸೂರ್ ಖಾನ್.

ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ನಿಕ್ ಅವರ ಸ್ವರದಲ್ಲಿ ಕೇಳಿ ಕರಣ್ ಅರ್ಜುನ್ ಚಿತ್ರದ ಗೀತೆ. ಗೀತರಚನೆ ಇಂದಿವಾರ್, ಸಂಗೀತ ರಾಜೇಶ್ ರೋಷನ್.

ಖಿಲಾಡಿ ಚಿತ್ರದ ಗೀತೆ ಹಾಡಿದ್ದಾರೆ ಅಭಿಜಿತ್ ಭಟ್ಟಾಚಾರ್ಯ ಹಾಗೂ ಅಲ್ಕಾ ಯಾಜ್ಞಿಕ್. ಗೀತರಚನೆ ಅನ್ವರ್ ಸಾಗರ್, ಸಂಗೀತ ಜತಿನ್ ಲಲಿತ್.

ಹಿಂದಿ ಚಿತ್ರಗೀತೆಗಳನ್ನ ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಈಗ ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಯುವವಾಣಿ.

0: ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸದ್ವಿದ್ಯಾ ಸಮಿ ರೆಸಿಡೆನ್ಷಿಯಲ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಾದ ನಾವು ಸಾಧನೆಯ ಹಾದಿಯಲ್ಲಿ ಎಂಬ ಶೀರ್ಷಿಕೆಯನ್ನು ಹೊತ್ತ ಕಾರ್ಯಕ್ರಮವನ್ನು ನಮ್ಮ ಕೇಳುಗರಿಗೆ ತಂದಿದ್ದೇವೆ. ಸಾಧನೆಯ ಹಾದಿಯಲ್ಲಿ ಎಂಬ ಈ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾರ್ಥಿಗಳಿಗೆ, ಅಂದರೆ ಮುಖ್ಯವಾಗಿ ಯುವಕರಿಗೆ, ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಇಟ್ಟು ಬಾಳುವ ಎಲ್ಲಾ ರೀತಿಯಾದ ಅಂಶಗಳನ್ನು ಈ ಕಾರ್ಯಕ್ರಮದ ಮೂಲಕ ತಿಳಿ ಹೇಳಲು ಹೊರಟಿದ್ದೇವೆ. ನನ್ನ ಹೆಸರು ಸಾಕ್ಷಿ ಎಚ್. ವಿಜಯನಗರದ ಸದ್ವಿದ್ಯಾ ಸಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಾಗಿರುವ ಶಿಸ್ತು, ಸಂಯಮ, ಸಮಯ ಪ್ರಜ್ಞೆ, ಗುರು ಹಿರಿಯರಲ್ಲಿನ ಗೌರವ, ಪೋಷಕರ ಶ್ರಮವನ್ನು ಗೌರವಿಸುವ ಪ್ರಜ್ಞಾಮನೋಭಾವ ಮುಂತಾದ ಎಲ್ಲ ಅಂಶಗಳನ್ನು ಪ್ರತಿಪಾದಿಸುವ ಹಾಡು, ಪದ್ಯ, ನಾಟಕ ಹಾಗೂ ಸಂವಾದ ಇವೆಲ್ಲವನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಿದ್ದೇವೆ.
1: ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಹೆಸರು ಸುನಿಧಿ ಎಸ್, ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ. ನಾನು ಹೇಳಿದ ಶ್ಲೋಕದಂತೆ ಗುರುಗಳು ತ್ರಿಮೂರ್ತಿಗಳ ಸ್ವರೂಪ. ನಮ್ಮ ಜೀವನದಲ್ಲಿ ಹೊಸ ಜ್ಞಾನವನ್ನು ಸೃಷ್ಟಿಸಿ ಅಂಧಕಾರವನ್ನು ತೊಲಗಿಸಿ ಸತ್ಯ ಹಾಗೂ ಧರ್ಮದ ಹಾದಿಯತ್ತ ಕರೆದೊಯ್ಯುತ್ತಾರೆ. ಅಂತಹ ಮಹಾನ್ ಗುರುಗಳಿಗೆ, ನಮ್ಮ ಜೀವನದ ಮಾರ್ಗದರ್ಶಕರಿಗೆ ಸಹಸ್ರ ನಮನಗಳನ್ನು ಸಲ್ಲಿಸುತ್ತಾ ಗುರುಸ್ತೋತ್ರವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಆದಿಗುರು ಶ್ರೀ ಶಂಕರಾಚಾರ್ಯರು ರಚಿಸಿರುವ ಈ ಶ್ಲೋಕಕ್ಕೆ ರಾಗ ಸಂಯೋಜನೆ ಮಾಡಿರುವವರು ನಮ್ಮ ಆಂಗ್ಲ ಉಪನ್ಯಾಸಕರಾದ ಶ್ರೀಮತಿ ಆರತಿ ಅರುಣ್ರವರು. ಈಗ ಕೇಳೋಣ ರಾಗಮಾಲಿಕೆಯಲ್ಲಿರುವ ಗುರುಸ್ತೋತ್ರವನ್ನು.

0: ನನ್ನ ಹೆಸರು ಚಿತ್ರಾಜಿ, ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ. ನಮ್ಮೆಲ್ಲರಿಗೂ ಭವಿಷ್ಯದ ಅಡಿಪಾಯ ಯಾವುದೆಂದರೆ ಅದೇ ನಮ್ಮ ವಿದ್ಯಾರ್ಥಿ ಜೀವನ. ವಿದ್ಯಾರ್ಥಿಗಳಾಗಿ ನಾವು ಕಲಿಯುವ ಪಾಠಗಳು, ರೂಢಿ ಮಾಡಿಕೊಳ್ಳುವ ಅಭ್ಯಾಸಗಳು ನಮ್ಮ ಇಡೀ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾದರೆ ಒಬ್ಬ ಆದರ್ಶ ವಿದ್ಯಾರ್ಥಿಯ ಮುಖ್ಯ ಲಕ್ಷಣಗಳೇನು? ಶಿಸ್ತು, ಸಮಯ ಪಾಲನೆ, ಕಲಿಯುವ ಹಂಬಲ ಮತ್ತು ಕುತೂಹಲ, ಉತ್ತಮ ನಡವಳಿಕೆ, ಗುರು ಹಿರಿಯರಲ್ಲಿನ ಗೌರವ, ಕಠಿಣ ಪರಿಶ್ರಮ ಮತ್ತು ಛಲ, ಸರ್ವಾಂಗೀಯ ಬೆಳವಣಿಗೆಗಾಗಿ ಪರಿಶ್ರಮ, ಇವೆಲ್ಲವೂ ಮುಖ್ಯವಾದವು. ಆದರ್ಶ ವಿದ್ಯಾರ್ಥಿಯ ಗುಣಲಕ್ಷಣದ ಬಗ್ಗೆ ಸಂವಾದವನ್ನು ನಡೆಸಿಕೊಡುವವರು ನನ್ನ ಗೆಳತಿಯರಾದ ಪೂರ್ವಿ ಹಾಗೂ ಧೃತಿ, ಹಾಗೂ ಇದಕ್ಕೆ ತರಬೇತಿ ನೀಡಿದವರು ನಮ್ಮ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಕೀರ್ತಿರವರು. ಕೇಳೋಣ ಈಗ ಆ ಸಂವಾದವನ್ನ.
1: ಹಾಯ್ ಪೂರ್ವಿ, ಎಷ್ಟು ದಿನ ಆಯ್ತು ನಿನ್ನ ನೋಡಿ, ಹೇಗೋತಾ ಇದೀಯಾ?
2: ಚೆನ್ನಾಗಿ ಓದ್ತಾ ಇದ್ದೀನಿ. ಇನ್ನೇನು ಪರೀಕ್ಷೆ ಬರ್ತಾ ಇದೆ.
1: ಈಗ ಕ್ರೀಡಾ ಸ್ಪರ್ಧೆಗಳು ಸಹ ಎಲ್ಲಾ ಕಡೆ ಶುರುವಾಗ್ತಿವೆ.
2: ಹೌದು, ಗೊತ್ತಿರೋ ವಿಷಯನೇ. ವಿದ್ಯಾರ್ಥಿಗಳಂದ ಮೇಲೆ ನಾವು ಎಲ್ಲಾನು ಕಲಿಬೇಕಲ್ವಾ? ನಮ್ಮನೇಲಿ ಹೇಳ್ತಾ ಇದ್ರು ಆದರ್ಶ ವಿದ್ಯಾರ್ಥಿ ಆಗ್ಬೇಕಂತ.
1: ಪೂರ್ವಿ, ನನ್ನ ಅಭಿಪ್ರಾಯದಲ್ಲಿ ಆದರ್ಶ ವಿದ್ಯಾರ್ಥಿ ಅಂದ್ರೆ ಓದಿನಲ್ಲಿ ಮಾತ್ರ ಅಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ತಾನು ಶ್ರೇಷ್ಠನಾಗೋದಕ್ಕೆ ಪ್ರಯತ್ನ ಪಡುವವನಾಗಿರ್ಬೇಕು. ಕಷ್ಟಕ್ಕೆ ಬೆವರು ಸುರಿಸಿದವನೇ ಯಶಸ್ಸಿನ ಹಣ್ಣು ತಿನ್ನುತ್ತಾನೆ ಎಂಬ ಮಾತು ನನಗೆ ನೆನಪಾಗ್ತಾ ಇದೆ.
2: ಬಹಳ ಚೆನ್ನಾಗಿದೆ ಧೃತಿ, ನಿನ್ನ ಮಾತು ನಿಜ. ವಿದ್ಯೆ ಕಲಿಯೋದಕ್ಕೆ ವಿನಯವೇ ಮೊದಲ ಹೆಜ್ಜೆ. ಅಹಂಕಾರವಿಲ್ಲದೆ ಕಲಿಯುವವನೇ ನಿಜವಾದ ವಿದ್ಯಾರ್ಥಿ. ಹಾಗಾದ್ರೆ ಆದರ್ಶ ವಿದ್ಯಾರ್ಥಿ ಎಂದ ತಕ್ಷಣ ನಿಮಗೆ ಯಾರು ನೆನಪಾಗ್ತಾರೆ?
1: ಶ್ರೇಷ್ಠ ವಿಜ್ಞಾನಿ, ಅತ್ಯುತ್ತಮ ತಂತ್ರಜ್ಞ, ಜನತೆಯ ರಾಷ್ಟ್ರಪತಿ, ಪ್ರಾಧ್ಯಾಪಕ ಎಂದು ಜನಪ್ರಿಯತೆ ಪಡೆದ APJ ಅಬ್ದುಲ್ ಕಲಾಂ ರವರು. ಇವರು ತಮಿಳುನಾಡಿನ ಮೀನುಗಾರರ ಬಡ ಕುಟುಂಬದಲ್ಲಿ ಜನಿಸಿದವರು.
2: ಹೌದು ಧೃತಿ, ನಾನು ಕೇಳಿದ್ದೇನೆ. ಅವರು ಶಾಲಾ ದಿನಗಳಲ್ಲಿ ಬೆಳಿಗ್ಗೆ ಪತ್ರಿಕೆ ಹಂಚಿ ಸಂಜೆ ಓದಿನಲ್ಲಿ ತೊಡಗುತ್ತಿದ್ದರು.
1: ಬಡತನ, ಸೌಲಭ್ಯಗಳ ಕೊರತೆ ಯಾವತ್ತೂ ಅವರ ಹೋರಾಟದ ಮನೋಭಾವನ ಕಡಿಮೆ ಮಾಡಲಿಲ್ಲ. ಅವರ ಪರಿಶ್ರಮ, ಶಿಸ್ತು ಮತ್ತು ಸತತ ಪ್ರಯತ್ನದಿಂದ ಅವರು ಭಾರತದ ಮಿಸೈಲ್ ಮ್ಯಾನ್ ಆಗಿ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿದರು. ಕಷ್ಟಗಳನ್ನು ಮೆಟ್ಟಿ ನಿಂತು ಹೆಜ್ಜೆ ಹೆಜ್ಜೆಗೂ ಶ್ರಮಿಸಿದವನಿಗೆ ಗುರಿ ಸಿಗುತ್ತದೆ ಎಂಬುದನ್ನ ಅವರ ಜೀವನ ಪ್ರತಿಬಿಂಬಿಸುತ್ತೆ ಅಲ್ವಾ?
2: ನಿಜ, ಅವರ ಜೀವನ ನಿಜವಾಗಿಯೂ ಸ್ಫೂರ್ತಿದಾಯಕವಾದದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಆದರ್ಶ ವಿದ್ಯಾರ್ಥಿ ಆಗುವುದಕ್ಕೆ ಕಲಾಂ ಅವರ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು.
1: ಹಾಗಾದ್ರೆ ಪೂರ್ವಿ, ಒಬ್ಬ ವಿದ್ಯಾರ್ಥಿಗೆ ಆದರ್ಶ ಪ್ರಾಯರಾದವರು ಯಾರು ಎಂದು ಯೋಚಿಸುವಾಗ ಯಾರ ಚಿತ್ರ ಕಣ್ಮುಂದೆ ಮೂಡುತ್ತೆ?
2: ಬಾಲ್ಯದಲ್ಲಿ ನರೇಂದ್ರನಾಥ ದತ್ತ ಎಂದು ಕರೆಯಲ್ಪಡ

0: ಬರುವ ಸ್ವಾಮಿ ವಿವೇಕಾನಂದರಿಗೆ ಅಧ್ಯಯನದ ಮೇಲೆ ಅಪಾರ ಪ್ರೀತಿ ಇತ್ತು. ಬಾಲ್ಯದಿಂದಲೇ ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲ ಅವರಲ್ಲಿತ್ತು. ಪ್ರತಿಯೊಂದು ವಿಷಯವನ್ನು ಏಕೆ ಎಂಬ ಪ್ರಶ್ನೆಯಿಂದಲೇ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಕೇವಲ ಪಠ್ಯಪುಸ್ತಕಗಳಷ್ಟೇ ಅಲ್ಲದೆ ಸಂಗೀತ, ವ್ಯಾಯಾಮ, ಸಮಾಜ ಸೇವೆ, ಚರ್ಚೆ ಎಲ್ಲಾ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿದ್ದರು. ಉತ್ತಮ ಗುರಿಯ ಕಡೆಗೆ ಶ್ರದ್ಧೆಯಿಂದ ಶ್ರಮಿಸಿದರೆ ಯಶಸ್ಸು ನಿಮ್ಮ ಪಾಲಾಗುತ್ತದೆ ಎಂಬುವುದು ಇವರ ಚಿಂತನೆ.
1: ನಿನ್ನ ಮಾತು ಅಕ್ಷರಶಃ ಸತ್ಯ. ಶ್ರದ್ಧಾವನ್ ಲಭತೆ ಜ್ಞಾನಂ ಎಂಬಂತೆ ಶ್ರದ್ಧೆಯುಳ್ಳವನಿಗೆ ಜ್ಞಾನ ದೊರೆಯುವುದು. ವಿದ್ಯಾರ್ಥಿ ಜೀವನವೆಂಬುದು ಸುಲಭವೂ ಅಲ್ಲ, ಹಾಗೆಯೇ ಕಠಿಣವೂ ಅಲ್ಲ. ಓದುವ ಶ್ರದ್ಧೆ ಮತ್ತು ಅಧ್ಯಯನದ ಶಿಸ್ತಿನಿಂದ ಮಾತ್ರವೇ ವಿದ್ಯಾರ್ಥಿ ಯಶಸ್ಸನ್ನು ಗಳಿಸಲು ಸಾಧ್ಯ.
0: ವಿದ್ಯಾರ್ಥಿ ಜೀವನ ಮಾನವನ ಬದುಕಿನ ಅತ್ಯಂತ ಅಮೂಲ್ಯ ಹಂತ. ಈ ಹಂತದಲ್ಲಿ ಬೆಳೆಸಿಕೊಳ್ಳುವ ಗುಣಗಳು ಜೀವನದ ಪಥವನ್ನು ನಿಗದಿಪಡಿಸುತ್ತದೆ. ಅದರಲ್ಲಿ ಪ್ರಮುಖವಾದ ಗುಣವೆಂದರೆ ಶಿಸ್ತು. ಶಿಸ್ತಿಲ್ಲದ ವಿದ್ಯಾರ್ಥಿಯ ಜೀವನ ದಿಕ್ಕು ತೋಚದ ಹಡಗಿನಂತಾಗುತ್ತದೆ. ದಿಕ್ಕಿಲ್ಲದ ಹಡಗು ದಡ ಸೇರುವುದಿಲ್ಲ. ಶಿಸ್ತಿನಿಂದ ಬದುಕಿದ ವಿದ್ಯಾರ್ಥಿಯು ಪಾಠದಲ್ಲಿ ಏಕಾಗ್ರತೆ, ಸಮಯ ಪಾಲನೆ, ಸಹಪಾಠಿಗಳೊಂದಿಗೆ ಸಹಕಾರ, ಹೀಗೆ ಇಂಥ ಗುಣಗಳನ್ನು ಬೆಳೆಸಿಕೊಳ್ಳುವನು. ಆದರ್ಶ ವಿದ್ಯಾರ್ಥಿಯು ಶಿಸ್ತನ್ನು ಬೆಳೆಸಿಕೊಂಡು ತನ್ನ ಜೀವನವನ್ನು ರೂಪಿಸಿಕೊಂಡು ಸಮಾಜಕ್ಕೂ ಬೆಳಕಾಗುತ್ತಾನೆ ಅಲ್ಲವೇ?
1: ಹೌದು ಪೂರ್ವಿ. ಉತ್ತಿಷ್ಠಿತ ಜಾಗೃತ ಪ್ರಾಪ್ಯ ವರಾನ್ನಿಬೋಧಿತ ಎಂಬಂತೆ ವಿದ್ಯಾರ್ಥಿಯು ಶಿಸ್ತನ್ನು ಮೈಗೂಡಿಸಿಕೊಂಡು ಎಚ್ಚರಗೊಂಡು ಗುರಿಯನ್ನು ಸಾಧಿಸಬೇಕು. ಶಿಸ್ತು ಎಂದರೆ ಕೇವಲ ನಿಯಮ ಪಾಲನೆಯಲ್ಲ, ಅದು ಕಾಲಪ್ರಜ್ಞೆ ಮತ್ತು ಜವಾಬ್ದಾರಿಯ ಬದುಕು. ಶಿಸ್ತಿಲ್ಲದ ವಿದ್ಯಾರ್ಥಿ ಅನೇಕ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ. ಕಟ್ಟಿಲ್ಲದ ಕುದುರೆ ಓಡುತ್ತದೆ, ಆದರೆ ದಾರಿ ತಪ್ಪುತ್ತದೆ. ಹಾಗಾಗಿ ಆದರ್ಶ ವಿದ್ಯಾರ್ಥಿ ಶಿಸ್ತನ್ನು ಪ್ರತಿಯೊಂದು ಹಂತದಲ್ಲೂ ಪಾಲಿಸುತ್ತಾನೆ. ಅಕ್ಷರವೆಂಬ ದೀಪದಿಂದ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವವನು ಆದರ್ಶ ವಿದ್ಯಾರ್ಥಿ.
0: ಒಬ್ಬ ಆದರ್ಶ ವಿದ್ಯಾರ್ಥಿಯಲ್ಲಿ ಶಿಸ್ತಿನ ಜೊತೆಗೆ ಇನ್ನೂ ಹಲವು ಮೌಲ್ಯಗಳು ಇರುವುದು ಅವಶ್ಯಕ. ಹೀಗನ್ನೋದು ಸೂಕ್ತವಾಗುತ್ತೆ, ಏನಂತೀಯ?
1: ನಿಜ, ವಿನಯವೇ ವಿದ್ಯೆಗೆ ಆಭರಣ ಎಂಬ ಗಾದೆಯಂತೆ ವಿನಯವಿಲ್ಲದ ಜ್ಞಾನ ಬತ್ತಿದ ನದಿಯಂತೆ. ವಿನಯವೆಂದರೆ ಕೇವಲ ತಲೆ ತಗ್ಗಿಸುವ ಗುಣವಲ್ಲ, ಅದು ಅಹಂಕಾರವಿಲ್ಲದ ಸರಳ ಮನಸ್ಸು. ಗುರುಗಳ ಮಾತುಗಳನ್ನು ಗೌರವದಿಂದ ಸ್ವೀಕರಿಸುವ ವಿದ್ಯಾರ್ಥಿ ತನ್ನ ಜೀವನವನ್ನು ವೃದ್ಧಿಸಿಕೊಳ್ಳುತ್ತಾನೆ. ಸಹಪಾಠಿಗಳೊಂದಿಗೆ ಸ್ನೇಹದಿಂದ ವರ್ತಿಸಿ ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳುವನು. ಅಮಾನಿತ್ವಂ ಅಧಂಬಿತ್ವಂ ಎಂಬಂತೆ ಅಹಂಕಾರವಿಲ್ಲದ ಮನಸ್ಸಿನಲ್ಲಿ ನಿಜವಾದ ಜ್ಞಾನ ಅರಳುತ್ತದೆ.
0: ಹಾ, ಅಂದಾಗೆ ಮತ್ತೊಂದು ಪ್ರಮುಖ ಗುಣ ಗೌರವ. ಗುರುಗಳು ನಮ್ಮ ಜೀವನದ ದಾರಿದೀಪಗಳು. ಅವರು ನಮ್ಮಲ್ಲಿ ಜ್ಞಾನದ ಬೆಳಕನ್ನು ಹಚ್ಚುವವರು. ಆದ್ದರಿಂದ ಅವರಿಗೆ ಗೌರವ ತೋರುವುದು ವಿದ್ಯಾರ್ಥಿಯ ಕರ್ತವ್ಯ. ಪೋಷಕರು ನಮ್ಮ ಜೀವನದ ಮೊದಲ ಗುರುಗಳು. ಅವರಿಗೆ ಗೌರವ ತೋರುವ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ನಡೆಯುವನು. ಹಿರಿಯರ ಅನುಭವ ನಮ್ಮಂಥ ಕಿರಿಯರಿಗೆ ಜೀವನದ ಪಾಠ. ಆದ್ದರಿಂದ ಅವರ ಸಲಹೆಗಳನ್ನು ಗೌರವಿಸುವುದು ಮುಖ್ಯ. ಹಿರಿಯರ ಮಾತು ಹಿತದ ಮಾತು ಎಂಬ ಗಾದೆ ಇದಕ್ಕೆ ಸಾಕ್ಷಿ.
1: ವಿದ್ಯಾರ್ಥಿ ಜೀವನದಲ್ಲಿ ಸಮಯದ ಸರಿಯಾದ ಬಳಕೆಯನ್ನು ಕಲಿಯಬಹುದು. ಸಮಯವನ್ನು ಸರಿಯಾಗಿ ಪಾಲಿಸಿದ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ಸುಗಮವಾಗಿ ಸಾಗುತ್ತಾನೆ. ಕಳೆದು ಹೋದ ಸಮಯ ಮರಳಿ ಬರುವುದಿಲ್ಲ. ಆದ್ದರಿಂದ ಸಮಯವನ್ನು ಸಮರ್ಪಕವಾಗಿ ಬಳಸುವುದು ವಿದ್ಯಾರ್ಥಿಯ ಕರ್ತವ್ಯ. ಆದರ್ಶ ವಿದ್ಯಾರ್ಥಿಯು ತನ್ನ ಜೀವನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಮಾದರಿಯನ್ನಾಗಿಟ್ಟುಕೊಂಡು ಸಮಯ ಪಾಲನೆ ಮಾಡುವರು. ಸಮಯ ನಿರ್ವಹಣೆಗೆ ಶ್ರೇಷ್ಠ ಉದಾಹರಣೆ ಸರ್ ಎಂ ವಿ. ಅವರು ಯಾವುದೇ ಕೆಲಸವನ್ನಾದರೂ ನಿಗದಿಪಡಿಸಿದ ಸಮಯಕ್ಕಿಂತ ಒಂದು ಕ್ಷಣವೂ ತಡ ಮಾಡದೆ ಪೂರ್ಣಗೊಳಿಸುತ್ತಿದ್ದರು.
0: ಹೌದು ಧೃತಿ, ಅವರು ಮೈಸೂರು ರಾಜ್ಯದ ದಿವಾನರಾಗಿದ್ದಾಗಲೂ ಪ್ರತಿದಿನ ಬೆಳಗ್ಗೆ ನಿಗದಿತ ಸಮಯಕ್ಕೆ ಕಚೇರಿಗೆ ಹಾಜರಾಗುತ್ತಿದ್ದರು ಎಂದು ನಾನು ಓದಿದ್ದೆ.
1: ತಡವಾದ ಅಧಿಕಾರಿಗಳನ್ನು ಕೂಡ ತೀವ್ರವಾಗಿ ಗದರಿಸುತ್ತಿದ್ದರು. ಸಮಯವನ್ನು ಶಿಸ್ತನ್ನು ಕಳೆದುಕೊಂಡವರು ಪ್ರಗತಿಯನ್ನು ಕಾಣುವುದಿಲ್ಲ ಎಂಬುದು ಅವರ ನಂಬಿಕೆ.
0: ಸಂಪೂರ್ಣ ಸತ್ಯ. ಆದರ್ಶ ವಿದ್ಯಾರ್ಥಿ ಕ್ಷಣ ಕ್ಷಣವೂ ತನ್ನ ಕರ್ತವ್ಯವನ್ನು ಪೂರೈಸುತ್ತಾನೆ. ಏಕಾಗ್ರತೆಯೇ ಜ್ಞಾನದ ಗುಟ್ಟು. ಉತ್ತಮ ಸಮಯ ನಿರ್ವಹಣೆಯಿಂದ ಏಕಾಗ್ರತೆ ಬೆಳೆಯುತ್ತದೆ. ಮನಸ್ಸನ್ನು ಒಂದೆಡೆ ಕೇಂದ್ರೀಕರಿಸುವ ಶಕ್ತಿ ಬೆಳೆಯುವುದರಿಂದ ಉತ್ತಮ ಅಧ್ಯಯನಕ್ಕೆ ಅದು ದಾರಿದೀಪವಾಗುತ್ತದೆ. ಯೋಜನೆಯಂತೆ ನಡೆದುಕೊಂಡರೆ ಒತ್ತಡವಿಲ್ಲದೆ ಪರೀಕ್ಷೆಗಳನ್ನು ಬರೆಯಬಹುದು. ದಿನನಿತ್ಯದ ವೇಳಾಪಟ್ಟಿಯನ್ನು ರೂಪಿಸಿ ಅಧ್ಯಯನದ ಅವಧಿಯನ್ನು ನಿಗದಿ ಮಾಡಿ ಅದನ್ನು ಸಾಧಿಸಲು ಸಮಯ ಮೀಸಲಿಡುವ ಕಾರ್ಯವನ್ನು ಆದರ್ಶ ವಿದ್ಯಾರ್ಥಿ ಅತಿ ಸಮರ್ಪಕವಾಗಿ ಮಾಡಬಲ್ಲನು.
1: ಪೂರ್ವಿ, ಮತ್ತೊಂದು ಅಂಶ ಏನಂದ್ರೆ ಆದರ್ಶ

0: ವಿದ್ಯಾರ್ಥಿಯ ಬದುಕಿನಲ್ಲಿ ಪರಿಶ್ರಮ ಮತ್ತು ತಾಳ್ಮೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಪರಿಶ್ರಮವೆಂದರೆ ಬೇರೇನಲ್ಲ, ಅದು ನಿರಂತರ ಶಿಸ್ತಿನ ಕೆಲಸ. ಪ್ರತಿದಿನ ಗುರಿಯತ್ತ ಒಂದು ಹೆಜ್ಜೆ ಇಡುವ ವಿದ್ಯಾರ್ಥಿ ತಡವಾದರೂ ಖಂಡಿತವಾಗಿ ಯಶಸ್ಸು ಕಾಣುತ್ತಾನೆ.
1: ಹೌದು ಧೃತಿ, ತಾಳಿದವನು ಬಾಳಿಯಾನು ಎಂಬಂತೆ ಒಬ್ಬ ವಿದ್ಯಾರ್ಥಿಯಾದವನಲ್ಲಿ ಸಹನೆ, ವಿಶ್ವಾಸದೊಂದಿಗೆ ಕಾದು ನೋಡುವ ಶಕ್ತಿ ಇರಬೇಕು. ಗುರಿ ತಲುಪಲು ದಾರಿ ಎಷ್ಟು ದೀರ್ಘವಾಗಿದ್ದರೂ ಸಹನೆ ಕಳೆದುಕೊಂಡವನು ಅರ್ಧ ಮಾರ್ಗದಿಂದಲೇ ಹಿಂದಿರುಗುತ್ತಾನೆ.
0: ಖಂಡಿತ, ಜೀವನದಲ್ಲಿ ವಿಫಲತೆ ಎಂದರೆ ಅಂತ್ಯವಲ್ಲ, ಅದು ಯಶಸ್ಸಿನತ್ತ ಕೊಂಡೊಯ್ಯುವ ಮೆಟ್ಟಿಲು ಎಂದು ಅರಿತವನೇ ಆದರ್ಶ ವಿದ್ಯಾರ್ಥಿ. ಪ್ರತಿಯೊಂದು ಸೋಲು ವಿದ್ಯಾರ್ಥಿಗೆ ಒಂದು ಪಾಠ ಕಲಿಸುತ್ತೆ ಮತ್ತು ಮುಂದಿನ ಪ್ರಯತ್ನಕ್ಕೆ ದಾರಿದೀಪವಾಗುತ್ತದೆ. ಥಾಮಸ್ ಆಲ್ವಾ ಎಡಿಸನ್ ಸಾವಿರಾರು ಬಾರಿ ಪ್ರಯೋಗ ಮಾಡಿ ವಿದ್ಯುತ್ ದೀಪವನ್ನು ಕಂಡುಹಿಡಿದಾಗ ಹೇಳಿದ ಪ್ರಸಿದ್ಧ ಮಾತೇನು ಗೊತ್ತಾ? ನಾನು ಸಾವಿರಾರು ಬಾರಿ ಸೋಲಲಿಲ್ಲ, ಯಶಸ್ಸಿನ ದಾರಿಯಾದ ಸಾವಿರಾರು ಮಾರ್ಗಗಳನ್ನು ಕಂಡುಹಿಡಿದೆ ಎಂದು. ವಿದ್ಯಾರ್ಥಿ ಜೀವನದಲ್ಲಿ ಈ ತತ್ವವನ್ನು ಅಳವಡಿಸಿಕೊಂಡರೆ ಪ್ರತಿಯೊಂದು ಹಿನ್ನಡೆ ಯಶಸ್ಸಿನ ಮೆಟ್ಟಿಲಾಗುತ್ತದೆ.
1: ಒಳ್ಳೆಯ ವಿಚಾರ. ವಿದ್ಯಾರ್ಥಿಯಲ್ಲಿರಬೇಕಾದ ಪ್ರಮುಖ ಅಂಶ ಆದರ್ಶ. ವಿದ್ಯಾರ್ಥಿ ಎಂದರೆ ಕೇವಲ ಪಠ್ಯಪುಸ್ತಕದ ಪುಟಗಳಲ್ಲಿ ಸೀಮಿತನಾಗಿರುವವನಲ್ಲ, ಅವನು ಪುಸ್ತಕದ ಜ್ಞಾನವನ್ನು ಪಡೆದು ಅದನ್ನು ಸಮಾಜದ ಹಿತಕ್ಕಾಗಿ ರೂಪಿಸುವವನು ನಿಜವಾದ ಆದರ್ಶ ವಿದ್ಯಾರ್ಥಿ. ಶಿಕ್ಷಣವೆಂದರೆ ಕೇವಲ ಪುಸ್ತಕದ ತಿಳುವಳಿಕೆ ಮಾತ್ರವಲ್ಲ, ಅದು ವ್ಯಕ್ತಿತ್ವದ ನಿರ್ಮಾಣ. ಓದಿನ ಜೊತೆಗೆ ಕ್ರೀಡೆ, ಕಲೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ಭಾಗವಹಿಸಬೇಕು. ಇದರೊಂದಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯವಿಲ್ಲದಿದ್ದರೆ ವಿದ್ಯೆ ಹೇಗೆ ತಾನೇ ಬೆಳೆದು ಬರುತ್ತೆ?
0: ಸರಿಯಾಗಿ ಹೇಳಿದೆ ಪೂರ್ವಿ. ಸತ್ಯ ಜೀವನದ ಯಶಸ್ಸಿನ ಬೀಗದ ಕೀಲಿಯೂ ಹೌದು. ಸತ್ಯಂ ವದ ಧರ್ಮಂಚರ ಎಂಬಂತೆ ಸತ್ಯವನ್ನು ಪಾಲಿಸುವ ವಿದ್ಯಾರ್ಥಿ ಯಾವ ಪರಿಸ್ಥಿತಿಯಲ್ಲೂ ನಿಷ್ಠೆಯಿಂದ ವರ್ತಿಸುತ್ತಾನೆ. ಸತ್ಯವೇ ಶ್ರೇಷ್ಠ ಧರ್ಮ ಎಂಬ ಮಹೋಕ್ತಿ ಅವನ ನಡೆನುಡಿಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸತ್ಯವನ್ನು ಅನುಸರಿಸುವ ವಿದ್ಯಾರ್ಥಿ ಆತ್ಮವಿಶ್ವಾಸಿ, ಶ್ರದ್ಧಾವಂತ ಹಾಗೂ ಧೈರ್ಯಶಾಲಿಯಾಗಿರುತ್ತಾನೆ. ಏಕೆಂದರೆ ಸತ್ಯದ ಪಥದಲ್ಲಿ ನಡೆಯುವವನಿಗೆ ಭಯವಿರುವುದಿಲ್ಲ. ಸತ್ಯವಂತನಿಗೆ ಸತ್ಯವೇ ಬಲ.
1: ಖಂಡಿತ. ಶಿಸ್ತು, ಪರಿಶ್ರಮ, ಸಮಯದ ಪ್ರಾಮುಖ್ಯತೆ, ವಿನಯ, ಸತ್ಯನಿಷ್ಠೆ ಮತ್ತು ಜ್ಞಾನಾರ್ಜನೆಯಲ್ಲಿ ತೀವ್ರ ಆಸಕ್ತಿ, ಇವುಗಳ ಸಮನ್ವಯವೇ ಆದರ್ಶ ವಿದ್ಯಾರ್ಥಿಯನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಅವನು ಪ್ರತಿಯೊಂದು ಕ್ಷಣವನ್ನು ಫಲಪ್ರದವಾಗಿ ಬಳಸುತ್ತಾನೆ. ಸಮಾಜದ ಒಳಿತಿಗಾಗಿ ತನ್ನ ವಿದ್ಯೆಯನ್ನು ಬೆಳೆಸುವುದರಿಂದ ಇವನು ಕೇವಲ ವಿದ್ಯಾರ್ಥಿಯಲ್ಲ, ಭವಿಷ್ಯದ ರಾಷ್ಟ್ರಶಿಲ್ಪಿಯಾಗುತ್ತಾನೆ.
0: ಹೀಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಆದರ್ಶ ವಿದ್ಯಾರ್ಥಿಯಾಗುವತ್ತ ಹೆಜ್ಜೆ ಇಡಬೇಕಾದರೆ ಅವರು ಮಂಕುತಿಮ್ಮನ ಕಗ್ಗ ಸಾರಿದ ಈ ಜೀವನ ತತ್ವವನ್ನು ಪಾಲಿಸುವುದು ಅವಶ್ಯಕ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬೆಟ್ಟದಡಿಯಲ್ಲಿ ಹುಲ್ಲಾಗು, ಮನೆಗೆ ಮಲ್ಲಿಗೆಯ ಹೂವಾಗು, ವಿಧಿಯು ಕಷ್ಟಗಳೆಂಬ ಮಳೆ ಸುರಿಸಲು ಕಲ್ಲಾಗು, ದೀನ ದುರ್ಬಲರ ಪಾಲಿಗೆ ನೀನು ಬೆಲ್ಲ ಸಕ್ಕರೆಯಾಗು, ಎಲ್ಲ ಜನರೊಂದಿಗೆ ಸದಾ ಒಂದಾಗಿರು.
1: ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
2: Namaste, I am Rachana N from second year. Now we are going to present the musical ensemble for Antaratamani Guru. This does not refer to a specific historical religious teacher but rather describe the philosophical concept or spiritual experience. The phrase can be split as Antaratama means the inner soul or the indwelling supreme being, Ni, that is you. Guru refers to the spiritual master. Together, the phrase means the Guru is the inner soul. It refers to the inner spiritual guide, which is the ultimate source of truth and removes the darkness of the soul. Atma Tamohari. This is written by the renowned Kannada laureate Kuvempu, who expresses the Advaitic idea that the ultimate teacher is the inner conscience. We have Bhuvan on keyboard, Rakshita on mandolin, Pratik Prasanna on flute, Nabanyu on guitar. This composition is trained by our teacher Srimati Ranjini Rao ma'am, Department of Chemistry, and Srimati Aarti Arun ma'am,

0: लेता है। भगवान बुद्ध ने फिर कहा, इतिहास गवाह है कि वही लेने वाला सबसे ज्यादा फायदे में रहता है जो पूर्ण समर्पण और विश्वास के साथ पाना चाहता है, जबकि अविश्वास के साथ पाने की इच्छा रखने वाला हमेशा स्वयं को रिक्त ही महसूस करता है। शिक्षा: कुछ पाने के लिए विनम्र और सहज होना सबसे जरूरी है। यह गुण इंसान को श्रेष्ठ से सर्वश्रेष्ठ बनाता है।
1: ಇದುವರೆಗೆ ಸಾಧನೆಯ ಹಾದಿಯಲ್ಲಿ ಎಂಬ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತವರು ಮೈಸೂರಿನ ವಿಜಯನಗರದ ಸದ್ವಿದ್ಯಾ ಸೆಮಿರೆಸಿಡೆನ್ಷಿಯಲ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು. ಇದರಲ್ಲಿ ಭಾಗವಹಿಸಿದ ಪ್ರಥಮ ಪಿಯುಸಿಯ ವಿದ್ಯಾರ್ಥಿಗಳು ದೀಕ್ಷಾ ಎಲ್, ಧೃತಿ ಬಿಎನ್, ಮಧುರಾ ಎಸ್, ಲಕ್ಷ್ಮೀ ಶ್ರೀನಾಥ್, ಪೂರ್ವಿ ಕೆ, ದೀಪಿಕಾ ಎಂ, ರಜತ್ ಎ, ಸಾನ್ವಿ ಹೆಚ್, ಶೌರ್ಯ ತಮ್ಮಯ್ಯ, ನಭಾನ್ಯು ಅರಕೆರೆ, ಭುವನ್ ವಿ ವತ್ಸ, ಮೋನಿಶ್ ಆರ್ ಗೌಡ, ಶಿವಾಂಕ್, ಪುಣ್ಯಶ್ರವಣ್, ಸಾನಿಕಾ ಎನ್, ಅನಘಾ ಎಂ ಡಿ, ಅನಘಾ ಆರ್ ಭಾರದ್ವಾಜ್, ಚಿತ್ರಾ ಜಿ ಭಟ್. ದ್ವಿತೀಯ ಪಿಯುಸಿಯಿಂದ ಪವನ್ ಕುಮಾರ್ ಪಿ, ನೇಸರ್ ಶ್ರೀರಂಗ ವಿ, ರಕ್ಷಿತಾ ಎಂ ಆರ್, ಪ್ರತೀಕ್ ಪ್ರಸನ್ನ, ಸಾಕ್ಷಿ ಹೆಚ್, ವೇದಶ್ರೀ ಹೆಚ್ ಎಸ್, ಸಂಜನಾ ಸಿಂಹಾರಾವ್, ರಚನಾ ಎನ್, ಸೃಜನಾ ಕೆವಿ, ಸುನಿಧಿ ಎಸ್, ಅಂಕಿತಾ ಹೆಚ್ ಎಸ್ ಹಾಗೂ ಶ್ರೇಯಾ ಎಂ. ಎಲ್ಲಾ ಶ್ರೋತೃಗಳಿಗೂ ಧನ್ಯವಾದಗಳು.
2: ಇದು ಇಂದಿನ ಯುವವಾಣಿ

0: ಆಕಾಶವಾಣಿ.
1: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
2: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು, ಲಾಂಗ್ ಜಂಪ್ ಅಲ್ಲೆಲ್ಲ.
1: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನು ಫಸ್ಟ್ ರ್ಯಾಂಕ್ ಬಂದೆ, ನಾನು ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
2: ಹೌದು, ಯಾರು ಕಲಿಸಿದ್ರು ನೆನಪಿಲ್ಲ, ಆದರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
1: ದೇವ್ರದೇ ನಮ್ಮ ಪೇರೆಂಟ್ಸ್ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದು ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರಿಕೊಂಡೆ. ಇಲ್ಲಿ ಯಾರೂ ನನ್ನ ಜಡ್ಜ್ ಮಾಡಲ್ಲ, ನಾನು ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
2: ನಾನು ನೀವೆಲ್ಲ ಹೇಳಿದ ಕೇಳಿ ರಿಹ್ಯಾಬ್ ಸೇರ್ಕೋಬೇಕಿತ್ತು, ತಡ ಮಾಡಿಬಿಟ್ಟೆ. ಆದರೆ ನಾನು ಮತ್ತೆ ಮೊದಲಿನ ಜೀವನಕ್ಕೆ ಹೋಗ್ತೀನಾ?
1: ಖಂಡಿತ ಸರಿ ಹೋಗ್ತೀಯ ಕಣೋ, ಆದರೆ ಏನು ಮಾಡಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನಾರಿಸಿ, ಡ್ರಗ್ಸ್ ಅಲ್ಲ.
3: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ.
0: ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.
4: ये आकाशवाणी है. संगीत के अखिल भारतीय कार्यक्रम में आज हम आपके लिए लाए हैं श्री सीपी माधवन नंबूदरी द्वारा प्रस्तुत कर्नाटक शास्त्रीय गायन. श्री सीपी माधवन नंबूदरी, जिन्हें लोकप्रिय रूप से चंगनाशेरी माधवन नंबूदरी के नाम से जाना जाता है, आकाशवाणी के ए ग्रेड वोकल आर्टिस्ट हैं और कर्नाटक संगीत में